ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಜೂನ್ ತಿಂಗಳು 24 ತಾರೀಕು ಬುಧವಾರ. ಈಗ ಸಮಯ 5:58:16. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗುರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ. ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆ ಕಾರ್ಯಕ್ರಮ ಕೇಳಬಹುದು. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ NM ಅವರಿಂದ ಕೇಳುತ್ತೀರಿ. ಹಾಗೂ 6:35 ಎಂದರಂತೆ ರೈತರಿಗೆ ಸಲಹೆಗಳು. ಹಾಗೂ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. 7 ಗಂಟೆಗೆ ಸೇವಾ ಮಾಹಿತಿ.

ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಕಾರ್ಯಕ್ರಮ ಕೇಳಬಹುದು. ಈ ಮುಂಜಾನೆ 7:45, 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತದೆ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮರುಪ್ರಸಾರ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳಬಹುದು. ಇನ್ನು ಬೆಳಿಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸುಲೋಚನಾ ಪಂಚಡಿಕಾ ಅವರಿಂದ ಹೃದಯ ಅನುರಾಗ ಕೇಳುತ್ತೀರಿ. ತದನಂತರ ಸ್ವರ್ಜದ ಕವನ ವಾಚನ ಮೋಹಿನಿ ಅವರಿಂದ ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ ಕುರಿತು ಡಾಕ್ಟರ್ BS ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ. ಮಧ್ಯಾಹ್ನ 3:05 ಮತ್ತೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ ಸಹ ಪ್ರಸಾರದಲ್ಲಿ. ಆತ್ಮರೆ, ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ. 5:55 ಉದ್ಯೋಗ ವಾರ್ತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:00 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಬಹುದು. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಸಂಜೆ 6:30 ರಸವಾರ್ತೆ ಹಾಗೂ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವ್ ಅಭಿಯಾನ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ತದನಂತರ ಮತ್ತೊಂದು ಕಾರ್ಯಕ್ರಮ, ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಶೇಡಮನ ಮಹೇಶ್ ಶರಣಪ್ಪ ನೀಲಂಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಇನ್ನು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. ತದನಂತರ 8:00 ಸವಿನೆನಪು, ಇದರಲ್ಲೂ ಕೂಡ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 8:30 ಪುಷ್ಪಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳುತ್ತಾರೆ. ಈ ರಾತ್ರಿ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಂತಾರಾಷ್ಟ್ರೀಯ ಹಾಕಿ ಪ್ಲೇಯರ್ ಏಕಲವ್ಯ ಪ್ರಶಸ್ತಿರಾದ ಮೊಹಮ್ಮದ್ ರೆಹಿಲ್ ಮೊಹಸಿನ್ ಅವರು. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಗಾಯನ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಂದ ಕೇಳಬಹುದು. ಆದ್ಮೇಲೆ ಈ ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವ್ ಅಭಿಯಾನ ಕುರಿತು ಕಾರ್ಯಕ್ರಮ ಕೇಳಬಹುದು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಆದ್ಮೇಲೆ ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆನ ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದುವರೆಗೆ ರಾಜೇಶ್ ಕೃಷ್ಣ ಹಾಗೂ ತಂಡದವರಿಂದ ವಂದನ ಕಾರ್ಯಕ್ರಮ ಭಕ್ತಿಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30 ಇನ್ನು ಮುಂದೆ ಕೇಳಿ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ.

0: ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ರಾಷ್ಟ್ರೀಯತೆ ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವ

0: ಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದಾಳಿಂಬೆ ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು, ದಾಳಿಂಬೆ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸೂಚನೆಗಳು ಇಲ್ಲದವ. ದಾಳಿಂಬೆ ಒಳಗೆ ಒಂದು ಮುಖ್ಯ ರೆಂಬೆ ಮತ್ತು ಉಪರೆಂಬೆಗಳು ಎಲ್ಲ ದಿಕ್ಕುಗಳಲ್ಲಿ ಹರಡಿರುವಂಗೆ ಆಕಾರ ಕೊಟ್ಟು ಚಟ್ನಿ ಮಾಡಬೇಕು. ಇದು ಯಾವಾಗ ನಾವು ನಮ್ಮ ಚಟುವಟಿಕೆಯನ್ನು ಶುರು ಮಾಡ್ತೀವಿ ಆ ಸಂದರ್ಭದೊಳಗೆ ಈ ಚಟ್ನಿಯನ್ನು ನಾವು ಮಾಡಿಕೊಳ್ಬೇಕು. ಪ್ರತಿ ವರ್ಷ 400 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ ಮತ್ತು 200 ಗ್ರಾಂನಷ್ಟು ಪೊಟ್ಯಾಷ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡುವುದರಿಂದ ಗಿಡಗಳು ಒಳ್ಳೆಯ ಇಳುವರಿಯನ್ನು ಕೊಡ್ತಾವೆ. ಸೆಪ್ಟೆಂಬರ್ ಮೊದಲ ವಾರದೊಳಗೆ ಮಣ್ಣಿನ ತೇವಾಂಶ ಕಡಿಮೆ ಇರುವಾಗ ಈ ಥರ

2.5 ಮಿಲಿಲೀಟರ್ನಷ್ಟು ದ್ರಾವಣವನ್ನು ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ದಾಳಿಂಬೆಯ ಇಳುವರಿ ಹೆಚ್ಚಾಗ್ತದೆ. ದಾಳಿಂಬೆ ಗಿಡಗಳ ನಡುವಿನ ಜಾಗದೊಳಗೆ ಅಂತರ ಬೇಸಾಯ ಮಾಡಬಹುದು. ಪಾತಿಯೊಳಗೆ ಬೆಳೆದಂತಹ ಕಸವನ್ನು ಕೈಯಿಂದ ತೆಗೆದು ಪಾತಿಗೆ ತೋಟದ ಸಸ್ಯ ತ್ಯಾಜ್ಯವನ್ನು ಹೊದಿಕೆಯಾಗಿ ಹಾಕಿ ಕಳೆ ನಿರ್ವಹಣೆ ಮಾಡಬೇಕು. ಬಾಗಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಮಳೆ ನೀರಿನ ಕೊಯ್ಲನ್ನು ನಾವು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾವೀಗ ಗಮನಿಸೋಣ. ಮಳೆ ನೀರನ್ನ ಸಂಗ್ರಹ ಮಾಡುವುದಂತಂದ್ರೆ ಬಿದ್ದ ಮಳೆ ನೀರನ್ನ ಸೆರೆ ಹಿಡಿದು ಅದನ್ನ ಸಂಗ್ರಹಿಸಿ ಸಮರ್ಥವಾಗಿ ಉತ್ತಮ ರೀತಿಯೊಳಗೆ ಉಪಯೋಗ ಮಾಡಿಕೊಳ್ಳೋದು ಮತ್ತು ಇದನ್ನ ಮುಂದಿನ ದಿನಗಳಿಗಾಗಿ ಸಂಗ್ರಹ ಮಾಡಿ ಇಡುವಂಥದ್ದು. ಹಿಂಗ ಸಂಗ್ರಹಿಸಿದಂತಹ ನೀರನ್ನ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವುದಕ್ಕ, ಕೊಳವೆ ಬಾವಿಗಳ ಮರುಪೂರಣಕ್ಕ, ತೆರೆದ ಬಾವಿಯೊಳಗ ಜಲ ಸಂಗ್ರಹಕ್ಕ, ಮಣ್ಣಿನ ಕೊಚ್ಚಣೆಯನ್ನ ತಡೆಯಲಿಕ್ಕೆ ಬಳಸಬಹುದು. ಮಳೆ ನೀರನ್ನ ಮನೆಯ ಮೇಲ್ಛಾವಣಿ, ಜನವಸತಿ ಕಟ್ಟಡಗಳು, ಸಂಘ ಸಂಸ್ಥೆಗಳ ಕಟ್ಟಡಗಳು, ಆಸ್ಪತ್ರೆಗಳು, ಹೋಟೆಲ್ಗಳು, ಅಲ್ಲದೆ ಕೃಷಿ ಭೂಮಿಯೊಳಗ, ಜಲಾನಯನ ಪ್ರದೇಶಗಳಿಂದ, ಉದ್ಯಾನಗಳಿಂದ, ಆಟದ ಮೈದಾನಗಳಲ್ಲಿ ಸಹಿತ ಸಂಗ್ರಹ ಮಾಡಬಹುದು. ಮಳೆ ನೀರನ್ನ ಸಿಮೆಂಟ್ ತೊಟ್ಟಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ತೊಟ್ಟಿಗಳಲ್ಲಿ ಕೂಡ ಸಂಗ್ರಹ ಮಾಡಬಹುದು. ಗಮನಿಸಬೇಕು, ಎಲ್ಲೆಲ್ಲಿ ಸುಮಾರು 350 ಮಿಲಿಮೀಟರ್ನಷ್ಟು ವಾರ್ಷಿಕವಾಗಿ ಮಳೆ ಆಗ್ತದೆ ಅಲ್ಲಿ ನಾವು ಮಳೆ ನೀರನ್ನ ಸಂಗ್ರಹಿಸುವಂತಹ ವಿಧಾನದ ಮೇಲೆ ಮಳೆ ನೀರು ಎಷ್ಟು ಸಂಗ್ರಹ ಆಗ್ತದೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕಬಹುದು. 30x30 ಚದರ ಅಡಿ ಮಾಳಿಗೆ ಇತ್ತು ಅಂತಂದ್ರೆ ಆ ಮಾಳಿಗೆ ಮೇಲೆ ಕೂಡ ನಾವು ನೀರನ್ನ ಸಂಗ್ರಹ ಮಾಡಬಹುದು. ಸುಮಾರು 18,000 ಚಿಲ್ಲರೆ ಲೀಟರ್ನಷ್ಟು ನೀರು ಸಂಗ್ರಹ ಆಗ್ತದೆ. 30x40 ಚದರ ಅಡಿ ಮಾಳಿಗೆಯಿಂದ ಸುಮಾರು 37,000 ಲೀಟರ್ನಷ್ಟು, 40x60 ಚದರ ಅಡಿ ಮಾಳಿಗೆಯಿಂದ ಸುಮಾರು 74,500 ಲೀಟರ್ನಷ್ಟು, ಇನ್ನು 50x80 ಚದರ ಅಡಿ ಮನೆಯ ಮಾಳಿಗೆ ಇತ್ತು ಅಂತಂದ್ರೆ ಅಲ್ಲಿ ಸುಮಾರು 1,25,000 ಲೀಟರ್ನಷ್ಟು ನೀರನ್ನ ಸಂಗ್ರಹ ಮಾಡಬಹುದು. ಈ ಲೆಕ್ಕ ನಮ್ಮ ಮುಂದೆ ಇತ್ತು ಅಂತಂದ್ರೆ ನಾವು ಅಗಾಧ ಪ್ರಮಾಣದ ನೀರನ್ನ ಒಂದು ವೇಳೆ ನಾವು ಸಂಗ್ರಹ ಮಾಡಲಿಲ್ಲ ಅಂತಂದ್ರೆ ವ್ಯರ್ಥವಾಗಿ ಹರಿದು ಹೋಗುವಂತಹ ಒಂದು ಸನ್ನಿವೇಶವನ್ನ ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಮೃತ ಸಮಾನವಾದಂತಹ ನೀರನ್ನ ನಾವು ಮಳೆಯ ಮೂಲಕ ಪಡೀತಾ ಇದ್ದೀವಿ. ಅಂಥ ಒಂದು ನೀರು, ಅಮೂಲ್ಯವಾದಂತಹ ನೀರು, ಯಾವುದೇ ಬೆಲೆ ಇರಲಾರದೆ, ಯಾವುದೇ ದುಡ್ಡಿರಲಾರದೆ ನಮಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀರಿಗಾಗಿ ಏನು ಹಾಹಾಕಾರ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದು, ಅವನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಮಳೆ ನೀರನ್ನ ಸಂಗ್ರಹ ಮಾಡುವುದರ ಕಡೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ರೈತ ಚೇತನ ಉಚಿತ

0: ಇಲ್ಲಿ ನೀರಿಗಾಗಿ ಏನು ಹಾಹಾಕಾರ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದು, ಅವನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಮಳೆ ನೀರನ್ನ ಸಂಗ್ರಹ ಮಾಡುವುದರ ಕಡೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ರೈತ ಚೇತನ ಉಚಿತ ಸಹಾಯವಾಣಿ ಸಂಖ್ಯೆ 1800425110 ಈ ನಂಬರ್ ಅನ್ನು ತಾವು ಸಂಪರ್ಕ ಮಾಡಿ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನು ಕೇಳಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ.
2: ಹಚ್ಚ ಹಸಿರ ಪಚ್ಚೆ ಕಾಡು,
3: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
4: ಉಸಿರಾಗುವೆ
3: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
5: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
6: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
7: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ, ಟಿವ್ಯಾಗ ನೋಡಿದ್ರ ಅದೆಷ್ಟ ಚಂದ, ಅಕ್ಕಿ ಸಸಿ ಇಬ್ರು ಕೂಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರಿ ಅತ್ತಿಯವ್ರ.
6: ಅಯ್ಯಯ್ಯ, ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
7: ಏನಾಗಿದೆ?
6: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
7: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
6: ಟಿವಿ ಮುಂದ್ ಕೂಡೋದ್ ಬಿಡ ನಿನ್ನ.
7: ಇಲ್ಲಿಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
6: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
7: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
6: ಏ ಬಾಯ್ ತೆಗಿಬೇಡ ಇನ್ನ.
7: ಅಯ್ಯೋ ನನ್ಗಲ್ಲ.
1: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಬನ್ನಿ ಕೇಳೋಣ ಜಾನಪದ ಸಂಗೀತವನ್ನು. ಇದರಲ್ಲಿ ಕೆಲವು ತತ್ವಪದಗಳನ್ನು ಕೇಳೋಣ.

ಆತ್ಮರೇ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ತಪದರನ್ನು ತಾವು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: ಕೋಟಿಯ ಸಂಜೀವಿನಿ ನೀರು, ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೆಯ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ಅವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ

0: ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 1,29,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನ

0: ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಪಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕಾ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
4: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು, ರೋಡಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು,

0: ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು, ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಆ್ಯಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬ ಮುಖ್ಯ ಆಗುತ್ತೆ.
1: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
0: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
0: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
1: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
0: ತುಂಬಾ ಮುಖ್ಯ.
1: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು. ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
0: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
1: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
0: ಹೌದು, ಚಳಿ ಟೈಮ್ ಅಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರ್ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ

0: ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ, ಅವರಿಗೆ ಏನು ಹೇಳ್ತೀರಾ?
1: ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಲಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಾಲಜಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
0: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸುತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
1: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
0: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು, ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡಿಕೊಂಡಿರಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ಸೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
0: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು, ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ.

0: ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಂ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ, ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:30.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
5: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡ ಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
6: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
5: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
6: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
7: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
8: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
7: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
9: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
10: ಪೆಟ್ರೋಲ್ ಸುಡುವಿಕೆ ನಿರಂತರ,
11: ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ.

0: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ. ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ ಉಳಿಯಲಿ ಉಳಿಯಲಿ ನಾಳೆಗೆ.
1: ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಆಗಿರು.
1: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
1: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು

ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು, ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7% ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕ

0: ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು 1.84 ಟ್ರಿಲಿಯನ್ ಡಾಲರ್ ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5ರಷ್ಟು ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋ ಜಲಸಂಧಿಯಲ್ಲಿ ಸಿಲುಕಿರುವ 11,000ಕ್ಕೂ ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮೋ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 ಮಾರ್ಚ್ 31ರೊಳಗೆ ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150ಕ್ಕೂ ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ

0: ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೋ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 7:45:26. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ರಾಮಕೃಷ್ಣ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರ್ಭರು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮರೇ, ಇನ್ನು ಮುಂದೆ ಕಡೆ ಮತ್ತೊಂದು ಗೀತೆಯನ್ನ ಹರಿಹರನ್ ಅವರ ಧ್ವನಿಯಲ್ಲಿ, ಗೌರಮ್ಮ ಚಿತ್ರದ ಒಂದು ಗೀತೆಯನ್ನ

ಆತ್ಮೀಯ ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತೆ ಈ ಕಾರ್ಯಕ್ರಮವನ್ನು ತಾವು ಕೇಳಬೇಕಾದರೆ 8:30 ಮತ್ತು 9:30 ಬೆಳಿಗ್ಗೆ ಕೇಳಬಹುದು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:00 ಆಗಲಿದೆ. ನಿಮ್ಮೊಂದಿಗೆ ಕೇಳಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮವನ್ನು ಸಹ ಪ್ರಸಾರದಲ್ಲಿ.

ಆತ್ಮರೇ ಇನ್ನು ಮುಂದೆ ಕೇಳಿ. ನೀಲಕಂಠ ಚಿತ್ರದ ಒಂದು ಗೀತೆಯನ್ನು ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾರವರು.

0: ಏನ್ರಿ?
1: ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ.
0: ಕಾಣ್ತಾ ಇದೆಯಲ್ರಿ
1: ಫ್ರಿಡ್ಜ್ 18,000.
2: ಅಯ್ಯೋ, ನಿನ್ನ
1: ಟಿವಿ 14,000.
2: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000.
2: ಶಿವನೇ ಗತಿ.
1: ಗ್ಯಾಸ್ ಸಿಲಿಂಡರ್ 10,000.
2: ರಾಮ ರಾಮ.
0: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?
1: ಅಯ್ಯೋ, ಸುಮ್ಮನಿರ್ರಿ ಸುಮ್ಮನಿರ್ರಿ, ನಾವು ಯಾರ್ದು ಕಮ್ಮಿ ಇಲ್ಲ.
2: ಅಂದ್ರೆ
3: ಕೇಳಗುರೆ, ತಾವು ಕೇಳ್ತಿರೋ ಚಿತ್ರ ಶಬ್ದ ಬೀದಿ. ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ರವರು.

0: ಒಳ್ಳೆ ಸಂಚ
1: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತ

0: ಹಾಕಿದ ಹಣೆಗಳು ಚಿತಪಟ ಕೂಗಿ ಚಿತಪಟ ಸದ್ದಿಗೆ ಉತ್ತರವಾಗಿ ಋತುಗಳು ಉರುಳಿ ಚೈತ್ರಗಳಾಗಿ
1: ಆತ್ಮರೆ. ಈ ಕಾರ್ಯಕ್ರಮದ ಕೊನೆಗೆ ತನಕ್ಕೆ ಅವನ ಚಿತ್ರ ಮನಮೆಚ್ಚಿದ ಹುಡುಗಿ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮ ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಈ ಕಾರ್ಯಕ್ರಮವನ್ನು ಈ ಮುಂಜಾನೆ 9:30ಕ್ಕೆ ಪುನಃ ಕೇಳಬಹುದು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಕಲಾ, ಏ ಕಲಾ,
2: ಬಂದ್ಯ ಬಂದ್ಯ, ಒದ್ರ ಬೇಡ, ಬಾಳ ಕೇಳಿಸೇತಿ, ಕಿವುಡಿಲ್ಲನ.
1: ಯಾಕ ಕಲಾ ಹಂಗ ಕೂತಿದಿ?
2: ಏನ್ ವಾ, ತಲಿ ಚಿಟ್ಟಿಡ್ದೈತಿ ನನಗ. ಅಲ್ಲ ಹುಡುಗರು ಒಂದಿಟ್ಟು ತುಪ್ಪ ಇರ್ಲಿಲ್ಲ ಅಂದ್ರೆ ಬಾಯಾಗ ತುತ್ತ ಇಡಾಕೊಲ್ಲತಾವ. ಅದ್ರ ಸಲಂದ ನನಗೂ ಆವತ್ತು ಜೋಡಿ ಒದ್ರಿ ಒದ್ರಿ, ನಿನಗೂ ಹಂಗ ಒದ್ರದೇವ ಆರ್ತಿ. ತಪ್ಪು ತಿಳ್ಕೊಬೇಡಿ ವಯವ.
1: ಏ ಹಂಗೇನ್ ತಿಳ್ಕೊಳಲ್ ಬಾ, ನಡಿ ರಮೇಶ್ ಅವ್ರ ಮನಿಗೆ ಹೋಗಿ ಬೆಣ್ಣಿ ತಗೊಂಡ್ ಬರೋಣ, ಅದಕ್ಕೆ ಬಂದಿನ.
2: ಚಲೋ ಮಾಡ್ದಿನಿ ನೋಡು, ನಿಂದ್ರ ಕ್ಯಾನ್ ತೊಳೆದಿಟ್ಟಿನಿ, ತಗೊಂಡ್ ಬರ್ತೀನಿ. ಮ್ಯಾಲೆ ಹೋಗಿ ಅಂಟದಾಗ ಇಟ್ಟಿನಲ್ಲಿ ನಿಂದ್ರ ತಂದೆ
1: ಲಗು ಲಗು ಬಾ ಮತ್ತ
2: ನಡಿವಾ ನಡಿ, ಮಳಿ ಬರಂಗಾಗೈತಿ, ನಡಿದೌಡ ನಡಿ.
3: ಆರ್ತೇಕ ಕಲಾಕ ಎಲ್ಲಿ ಉಂಟ್ರಿ?
2: ಅಯ್ಯೋ ಇವ ನೋಡಿ ಗಿರೇಶ ಅಡ್ಡ ಹಾಕದ ನಡಿ.
3: ನೀವೆಲ್ಲಿ ಉಂಟ್ರಿ? ನಾನು ಅಲ್ಲಿ ಬರವನೆ.
1: ಬೆಣ್ಣಿ ತರಕ್ ಹೊಂಟಿವಪ್ಪ, ಅಲ್ಲಿ ಬರ್ತಿ?
2: ಅಲ್ಲಿ ಉಣ್ಣೋದ ತಿನ್ನೋದ ಬರೇ ಬೆನ್ನತ್ತಿ.
3: ಇರ್ಲಿ ನಾನು ಬರವನೆ.
2: ಹಿಂಗ್ ಮಾಡ ತಂಗಿ ಆರ್ತಿ, ಅವನ್ ಕೈ ಕೊಡು, ನಂದೊಂದ್ ಕಿಟ್ಲಿ ನಿಂದೊಂದ್ ಕಿಟ್ಲಿ ಹಿಡ್ಕೊತಾನ ಬರ್ತಾನತ್ತ. ಯಾಕೆ ಬರೋಲಕ್ಕ ಸಾವ್ಕಾಶ ಬಾ ನೋಡ, ಮಳಿ ಐತಿ, ಜಾರ್ ಬಿದ್ದಿ ಕಾಲ ಕೈ ಮುರ್ಕೊಂಡಿ
3: ನೋಡಿ.
2: ಮೊನ್ನೆ ಸಾಲ್ ಶುರು ಆಗ್ಯಾವು, ನೆವ ಬೇಕಾಗ್ತದ ನಿನಗ ನಡಿ.
1: ಆಯ್ತು ಮತ್ತ ಅದು ಚಪ್ಪಲ್ ನೋಡ್, ರಬ್ಬರ್ ಚಪ್ಪಲ್ ಹಾಕೊಂಡ್ ಬರ್ಬೇಡ, ಮೊದ್ಲೇ ಮಳಿ ಕೆಸರ್ ಬಿದ್ದತಿ ಅಲ್ಲೆಲ್ಲ. ಬೇರೆ ಹಾಕೊಂಡ್ ಬಾ, ಮಳೆ ಹಾಕೊಳ್ಳೋದು ಶೂಸ್ ಹಾಕೊಂಡ್ ಬಾ
2: ನಡಿತಂಗಿ ನೋಡು. ಬಂತೇನ ಮನಿ ಅದ ಅಲ್ಲೇನ ಪತ್ರ ಮನಿ ಕಾಂತೈತಿ?
1: ಹೌದೌದು,
2: ದನಗಳೆಲ್ಲ ಯೋಸ್ಕೊಟ್ಟಿ ವಾರೇ. ಹ್ಮ್ ನೋಡುವ ವೇಷ್ ಮಾಡ್ಯಾನ, ಸಣ್ಣ ಕರ ಕಾಂತೈತಿ ನೋಡು, ಎಮ್ಮಿ ಇದಂಗ ಕಾಣಿಸ್ತೈತಿ ತಂಗಿ ನೋಡು. ಒಂದಿಟ್ಟ ಹೋದ್ರ ಬಾಯ್ ಮಾಡು.
1: ರಮೇಶ, ರಮೇಶ್ ಅವ್ರೇ.
4: ಓ ನಮಸ್ಕಾರ ಅಕ್ಕ, ಬರ್ರಿ ಒಳಗ್ ಬರ್ರಿ, ಒಳಗ್ ಬರ್ರಿ ಅಕ್ಕ.
2: ಯಾಕಪ್ಪ ರಮೇಶ ಬೇಷದಿ ಇಲ್ಲ
4: ಅಕ್ಕ? ನೀನು ಬಂದಿ ಅಕ್ಕ?
2: ಹ್ಮ್ ಮತ್ತೆ
4: ಲಾಸ್ಟ್ ನಿಮ್ ತಮ್ಮನ ಕರ್ಕೊಂಡ್ ಬಂದ್ರಿ, ಏನಿದೆ ವಿಶೇಷ?
2: ಅವ ಬ್ಯಾನ್ ಹತ್ತವ ಬಿಡಪ್ಪ, ಅವ ಮತ್ ನಮ್ನ ಬ್ಯಾನ್ ಹತ್ತ, ನಮ್ನ ಕಾಯ್ಕೋತ್ ಕೂತಿರ್ತಾನ. ಇನ್ನ ಸಾಲ್ ಶುರು ಆಗಿತ್ ಕರೆ, ಹೋಗಾಕ ಹೊಲತ್ ಬಂದಾನ. ಹ್ಮ್ ಏನ ಮತ್ ಎಮ್ ಇದೆ ತಂದಿ, ಬೆಣ್ಣಿ ಚಲೋ ಐತಂದ್ಲು ಆರ್ತಿ, ಅದಕ್ ನಾನು ಬಂದಿನ್ ನೋಡು.
4: ಹೌದು, ಆರ್ತಕ್ಕಾಗಿ ಹೇಳಿದಂಕ ನಾನು ಬಾ ಅಂತ. ಬರ್ನಿ ಮೊದ್ಲಿ, ಒಳಗ್ ಬರ್ರಿ ನೀವು, ಒಳಗ್ ಬರ್ರಿ. ಅಯ್ಯಪ್ಪ ದಯವಿಟ್ಟು ಕ್ಷಮಿಸ್ರಿ ಅಕ್ಕ, ಸ್ವಲ್ಪ ಕಸ ತಗಾಗದ್ದೇನೆ, ಸ್ವಲ್ಪ ಮಾಳಿಗೆ ಮ್ಯಾಗ ಹೋಗಿ ಅಲ್ಲಿ ಕುಂದ್ರವ.
2: ಅಲ್ಲಿ ಕುಂದ್ರತಿ ಎಲ್ಲ ಅಂದ, ಯಾಕೆ ಅಟ್ಟ ತಡ ಮಾಡಿದ್ದಿ? ದೌಡ್ ಹೇಳ್ಬೇಕ ಬೇಡ ನೀನ?
4: ಈ ಕಡೆ ಹಾಕತ್ತಾರವ ಈಗ
2: ಬೆಣ್ಣಿ ತೆಗಿಯಾಕತ್ತಾಳ ನಿನ್ ಹೆಂಡತಿ?
3: ಅಕ್ಕ ಅಕ್ಕ ಕಾಲ್ ಕಾಲ್ ಎಲ್ಲ ಹೆಂಡಿ ಎತ್ತೈತಿ ಅಕ್ಕ.
2: ಈಗ ನೋಡ ಚಾಲು ಆಯ್ತು ನೋಡು ಇವಂದು ಆರ್ತಿ. ನೋಡುವ ಇವನು ಕೈ ಹಿಡ್ಕೊಂಡ್ ಹೇಳ್ಕೊಂಡ್ ಬಾ ಒಂದಿಟ್ಟ.
1: ಕಲಾ ಗಿರೀಶ ಸ್ವಲ್ಪ ಈ ಕಡೆ ಬರ್ರಿ ನೋಡ್ರಿ, ಅಲ್ಲಿ ಎಲ್ಲ ನೀರ್ ನಿಂತಾವ್ ನೋಡ್ರಿ, ಅಲ್ಲಿ
2: ಸಾವ್ಕಾಶಿ ವಯವ ನನ್ ಕೈ ಹಿಡಿ ವಯವ ಎಮ್ಮಿ ಬಾಲ ಬಿಡಿತಾರ ಇವ ಹೆಂಡಿ ಎಲ್ಲ ಆಯ್ತು ನನ್ ಸೀರಿ. ಏ ಬಾರ ನೀನ ಈ ಕಡೆ ಗಿರೀಶ,
3: ಬಂದೆ ಬಂದೆ
2: ಬಾ ದೌಡು ಬಾ, ನೀನು ಬೆನ್ ಹತ್ತತಿ ಬರಾಕತ್ತೇಳಿ ನಡಿವ ಮ್ಯಾಗ ನಡಿ
1: ನಡ್ರಿ ನಡ್ರಿ.
4: ಅಕ್ಕ ಸಾವ್ಕಾಶ ಹತ್ರ ಮೇಲೆ ಬಳ್ರ ಮನೆ ಇದ್ದು ಸ್ವಲ್ಪ ಮ್ಯಾಲ ಹೋಗ್ರಿ, ಮ್ಯಾಲ ಹೋಗಿ ಆರಾಮಾಗಿ ಕುಂದ್ರೆ ಒಂದ್ ಅರ್ಧ ಗಂಟೆ ಫ್ರೆಶ್ ಆಗಿ ಕೊಟ್ಟು ಕಳಿಸ್ತೀವ ಅಕ್ಕ.
1: ಆಯ್ತಾಯ್ತು ತಗೊಂಡು ಬರ್ರಿ, ಸ್ವಲ್ಪ ಲಗುನೆ ನೀವೇ ಬರ್ರಿ, ಇಲ್ಲಿ ಮೇಲೆ ಮಾತಾಡೋದು.
4: ಆಯ್ತು ಚಾ ಕೊಟ್ಟು ಕಳಿಸ್ಲಿ ಯಾಕ ಮೇಲೆ?
2: ಏ ಏನು ಬ್ಯಾಡ ಬಿಡಯ್ಯಪ್ಪ, ಚಾ ಅರೆವತ್ತನ ಕುಡ್ದೇವಿ, ಮೊದ್ಲು ದೌಡ್ ಬೆಣ್ಣಿ ತೆಗಿಯತ್ತೇಳಿ ನೀ ಹೆಂಡತಿಗೆ ತಗೊಂಡು ಹೋಗ್ತೇವ ನಾವು.
4: ಆಯ್ತವ ಆಯ್ತು.
2: ಅಯ್ಯೋ ಯವ್ವ ಆರ್ತಿ ನಾವು ಅಲ್ಲೋ ಬಿದ್ದೋ, ಏ ಈ ಕಡೆ ಬರೋ ಈ ಕಡೆ
3: ನೋಡಿ ನೋಡಿ ಎಲ್ಲಿ ಹೆಂಡಿನ ಅಲ್ಲಿ ಆಕಳ ಉಚ್ಚಿನ ಅಲ್ಲಿ ಹೆಂಗಿಟ್ಟ ನೋಡೋ ರಮೇಶನ ಏನದು
2: ಹೆಂಡಿ ಅಲ್ಲಲ್ಲಿ ಅದು ಅದು ಕುಳ್ಳ ಹಚ್ಚಾರ ಅವ್ರ ಮ್ಯಾಲಿಗೆ ಮ್ಯಾಗ ಅಲ್ಲು ಆರ್ತಿ. ಇದು ಏನು ಇವ ಇದು ಟೈರ್ ಇವು ಏನೇನೋ ಕೊಬ್ಬರಿ ಚಿಪ್ಪ ಎಲ್ಲ ಹಿಂಗ ಹೋಗ್ದಾರಲ್ಲ, ಇದ್ರೊಳಗೆ ಹುಳ ಕೂತ್ ಕಿಶಿಂದು ಅದೇನೋ ಜಡ್ ಬರ್ತದತ್ತ ಅದಕ್ಕೆ ಗೊತ್ತೇ ಇಲ್ಲ ನೋಡಿ ಇವ ರೀ, ಅದೆಂತದಿವ ರಮೇಶ
1: ಇದೇ ನೋಡಿ. ಈ ಕೊಳಕದಿಂದ ಕಾಲ್ರಾ ಡೆಂಗೂ ಚಿಕನ್ ಗುಣ್ಯ ಎಲ್ಲ ಇದರಿಂದ ಈಗ ಮತ್ತೊಂದು ಹೊಸದು ಬಂದೈತಿ, ಯಾರು ರೋಗನೂ ಬರ್ತೈತಿ ಎಲ್ಲ ಬರ್ತಾವ. ಇವ್ ಹಿಂಗ ಹೆಂಗ್ ಗೊತ್ತಾಗಿಲ್ಲ ಇದು ನೋಡಲ್ಲಿ ಕೊಳತ ನೀರ್ ನೋಡಲ್ಲಿ ಮ್ಯಾಕ್ ಕೆಳಗ್ ಕಾಣಿಸ್ಕತ್ತದ ನೋಡ ಹೆಂಗ
3: ಅಕ್ಕ. ಅಕ್ಕ ಬಾ ಕಡೆಕತ್ತಾವ ಹುಳ ನೋಡ ಹೆಂಗ್ ಕಡೆಕತ್ತಾವ ಹುಳ, ಅಯ್ಯೋ ಹುಳ ಕಡೆಕತ್ತೈತಿ ಅಕ್ಕ.
2: ಬರ್ಬ್ಯಾಡ ಅಂದ್ರು ಬರ್ತಾನೆ ಕಡ್ಸ್ಕೊ ನೀನ್.
1: ಅಲ್ಲ ಮುಂಜಾನೆ ಇಟ್ಟು ಹುಳ ಕಡಿಕತ್ತಾವ ಕಲಾ, ಇನ್ನು ರಾತ್ರಿ ಇವ್ರು ಹೆಂಗ್ ಮಲಗ್ತಿರ್ಬೇಕು?
2: ರಾತ್ರಿ ಏನು ತಂಗಿ, ಅಲ್ಲಿ ನೋಡಲ್ ತಳಗುನು ಅಲ್ಲಿ ಹುಡುಗ ನೋಡ್ತಾನ, ಮಕ್ಳು ಆರಾಕತ್ತಾವ, ಒಂದ ಸಣ್ಣ ಹೊಡ್ಕೊಂಡ್ ಹುಡ್ಕೊಡಕತ್ತಾವ, ಹಿಂಗ್ಯಂಗ ಅಂದೆ ಹೆಂಗ್ ಬೇಪಮ್ಮ ಹಿಂಗವ.

0: ಒಟ್ಟ ಲಕ್ಷ್ಯ ಇಲ್ಲ ಅದ್ರ ಮ್ಯಾಲ
1: ಹೇಳೇ ಬಿಡೋಣಂತ ರಮೇಶ್ ಬರ್ಲೇರು ಬರ್ಲಿ ನಿಂದ್ರು
0: ಒಲ್ಲೆವ್ವ ನಾ ಕತಿ ಏನು ಹೊಲಸು ವಾಯುವ ಮತ್ತೆ ನಾವು ಮ್ಯಾಕ್ ಕುಂದ್ರಶ ನಡೀವ ನಾವು ತಳಗ ಹೋಗು ನಡಿ ಮೊದ್ಲು ಬಾ ತಳಗ ಬಾ
2: ಅಕ್ಕಾರ ತಡ್ರಿ ಅಕ್ಕಾರ ಮ್ಯಾಗ ಬರಾಕ್ತೀನಿ ತಡ್ರಿ ಅಲ್ಲೇ
0: ಏ ಮಾರಯ್ಯ ಮ್ಯಾಗ ಏನು ಬರ್ತೀವೋ ನಾನೋ ಬರ್ತೀನಿ ನಡಿ ಅಲ್ಲೇ ತಳಗ ಏನು ಹುಳಾನ ಏನು ಹೊಲಸಯ್ಯಪ್ಪ ಎಂತ ತಂದು ಕುಂದ್ರಿಸಿದ್ಯಪ್ಪ ನಮ್ಮ ಮ್ಯಾಗ ಹೋಗಂದಿ ಅಲ್ಲೇ ಕುಂಡಿರ್ತಿದ್ವಿ ನಾವು
2: ಏನು ಹೊಲಸೈತೆ ಅಕ್ಕ ತಡಿ ಹೇಳಿ ಹೇಳಿ ಸ್ವಲ್ಪ ಮ್ಯಾಗ ಬರ್ತೀನಿ ತಡ್ರಿ ಅಕ್ಕ
0: ಬಿ ಅಲ್ಲೇ ನಡಿ
1: ಅಲ್ಲ ರಮೇಶ ಹಿಂಗಿಡೋದು
2: ಏನು ಏನಿಟ್ಟಿನಕ್ಕ
1: ಏನಪ್ಪ ನೋಡು ಅಲ್ಲೇ ರಾಡಿ ನಿಂತು ನೀರ್ ಹುಳುಗಳು ನೋಡು ಎಷ್ಟು ಹುಳುಗಳು ಅವು ಬಾಯಿಲಿ ತೋರಿಸ್ತೀನಿ ಬಾಯಿಲಿ ಕೆಳಗಿನ ನೋಡಲ್ಲಿ ಕಾಣಿಸ್ತಾ
2: ತೆಂಗಿನಕಾಯಿ ಚಿಪ್ಪು
1: ಅಲ್ಲ ತೆಂಗಿನಕಾಯಿ ಚಿಪ್ಪನು ಅಲ್ಲೇ ಒಟ್ಟಿರಿ ಅದು ಕುಳ್ಳನು ಅಲ್ಲೇ ಒಟ್ಟಿರಿ ಅಲ್ಲಿ ನೀರ್ ನಿಂತಾವ ಆಮೇಲೆ ಅದು ನೋಡಲ್ಲಿ ಅದು ಆಕಳ ಉಚ್ಚಿ ಹೆಂಡಿ ಎಲ್ಲ ಸೇರಿದ ಇದು ಎಂತದ್ದು
0: ಅಲ್ಲೋ ನಿನ್ ಗಾಡಿದಾವ ಟೂಬಾ ಮಜಯು ಗಾಲಿ ಅಲ್ಲೇ ಹೋಗಿದ್ ನೋಡಿದ್ರೆ ಎಷ್ಟು ನೀರ್ ನಿಂತಾವ ಅದ್ರ ನೀರ್ ನಿಂತ ಕಿಶಿಂದ ಎಂತದ ಹುಳ ಆತಾವ ಅಂದಲ್ಲ ಆರ್ತಿ
1: ಚಿಕನ್ ಗುನ್ನೆ ಆಗ್ತೈತಿ ಅದ್ರದಿಂದ ಚಿಕನ್ ಗುನ್ನೆ ಅಂದ್ರೆ ಗೊತ್ತೈತಿ ಮಣಕಾಲ ಕೈ ಕಾಲ ಇದು ಆರಾರು ತಿಂಗಳು ಒಂದ್ ವರ್ಷ ತನ ನೀವು ಹೇಳಂಗೇ ಇಲ್ಲ
0: ಅಂದ್ರ ಅದ್ರೊಳಗ ಹುಳ ಕೂತು ತತ್ತಿ ಬಿಟ್ಟು ಹುಳ ಕಡಿತಾವ
1: ಹುಳ ಕಡಿತಾವ
0: ಅದು ಹೇಳವನಿಗೆ
1: ಆಮೇಲೆ ಮಲೇರಿಯಾ ಎಂತ ಇದು ಮಲೇರಿಯಾ ಆದ್ರೆ ಉಳಂಗೇ ಇಲ್ಲ ಈಗೆಲ್ಲ ನಾವು ಡೆಂಗೂನು ಆಗ್ತೈತಿ ಡೆಂಗು ಮಲೇರಿಯಾನು ಬಹಳ ಕೆಟ್ಟದು
2: ಮಳೆಗಾಲದಾಗ ಇರಬಾರ್ದು
1: ಮಳೆಗಾಲತ್ತಲ್ಲ ಎಲ್ಲಾದ್ರೂ ಈ ನೀರ್ ನಿಂದಿರಬಾರ್ದು ಕೊಳಕ್ ನೀರು ಎಲ್ಲೂ ನಿಂದಿರಬಾರ್ದು ಕೊಳಕ್ ನೀರ್ ಇರಬಾರ್ದು ಹೊಲಸು ಇರಬಾರ್ದು ಆಮೇಲೆ ನಾತ ಇರಬಾರ್ದು ಸ್ವಚ್ಛವಾಗಿ ಇರ್ಬೇಕು ನೀವು ಎಷ್ಟು ಸ್ವಚ್ಛತೆ ಇಟ್ಕೋತೀರ ಅಷ್ಟು ನಿಮ್ಮ ಆರೋಗ್ಯ ಅದು ಇರ್ತದ ಮನೆ ನಿಮ್ಮ ಅಕ್ಕನ ಮಗಳಿಗೆ ಮತ್ತೇನೋ ಡೆಂಗು ಆಗ್ಯದ ತಂದಿ ಮತ್ತೇನ ತಿಳ್ಕೊಂಡಿನಿ
0: ಅಲ್ಲಿ ನೋಡ ಅಲ್ಲಿ ಗಿರೀಶನ್ ಕೈಗೆ ಗದು ಎದ್ದು ಹುಳ ಕಡ್ದು ಕಿಶಿಂದ
3: ನೋಡು ತೋರ್ಸಕತೈತಿ ನೋಡಲ್ಲಿ ಒಂದ್ಸಲಿ
0: ಇವ್ವ ನೋಡು ಅಪ್ಪ ರಮೇಶ ಈಗರೆ ಜಾಣ ಆಗು ಅವೆಲ್ಲ ಮೋಡ್ಕಾಯಿ ಗಿಡಕ ಬಂದಿರ್ತಾವ ಹಾಕ್ಬೇಕಿಲ್ಲ ಅವ್ ಗಾಳೆ ಮಾಡ್ಕೊಂಡು ಏನು ಉಪ್ಪಿನಕಾಯಿ ಹಾಕೋದೇನು
2: ಇಲ್ಲಕ್ಕ ನಮಗೆ ಗೊತ್ತಿಲ್ಲಕ್ಕ ನಾವೇನು ರೈತರಕ್ಕ ಹೆಂಗೆ ಬಕ್ಕಂಗೆ ಹೋಗಿದ್ದಾಗ ಎಳ್ನೀರು ಕುಡಿದು ಮ್ಯಾಲೆ ಹೋಗೋದು ಬಿಡೋದು ಅದು ನಮಗೇನಾಗತ್ತೆ ಅಂತೇಳಿ ನಾಳೆ ಸುಡಾಕ್ ಬರ್ತದ ಅಂತೇಳಿ ಆ ವಿಚಾರ ಮಾಡಿದ್ದೇವಕ್ಕ
0: ಅಲ್ಲೋ ಈಗ ಮಳೆಗಾಲದಾಗ ಒಲಿ ಹಚ್ಚತ್ತೇನು ಹಚ್ಚಕ್ಕೆ ಬರೋದಿಲ್ಲ ಅಂಥ ಟೈಮ್ನಾಗ ಇವೆಲ್ಲ ಹಾಕಬೇಕು ಹಾಕಿಸಿಂದ ಸ್ವಚ್ಛ ಇಟ್ಕೋಬೇಕಪ್ಪ ಸುತ್ತಮುತ್ತಲು ಎಲ್ಲ ಹಿಂಗೆ ಮಾಡಿದ್ರೆ ಹ್ಯಾಂಗೆ ನೀನು
3: ನಿನ್ನೆ ಹೇಳಕತ್ತಿರು ಆಕಾಶವಾಣಿಯಾಗ ಮಳೆಗಾಲದ ಮುನ್ನೆಚ್ಚರಿಕೆಗಳು ಇದಾವೇ ಇವೇ ಹೇಳಕತ್ತಿದ್ರು ಟೈರ್ಗಳು ಒಗಿಬೇಡ್ರಿ ಕಲ್ಲಿನ ಇವು ಚಿಪ್ಪುಗಳು ಒಗಿಬೇಡ್ರಿ ನೀರು ನಿಂತು ಎಲ್ಲ ಸೊಳ್ಳೆ ಆಗ್ತಾವು ಆದಷ್ಟು ಕಾಪಾಡ್ಕೊಳ್ಳಿ ಅಂತಂದು ಹೇಳ್ತಾಯಿದ್ರು
2: ಚಲೋ ಮಾಹಿತಿ ಕೊಟ್ಟರವ ಬೆಂಡಿ ನೀವು ತರಕ್ಕೆ ಬಂದ್ರೆ ನನಗೆ ಭಾಳ ಒಂದು ಒಳ್ಳೆ ವಿಷಯ ಇದ್ರಿ ನಿಮಗೆ ತುಂಬ ನಮಸ್ಕಾರ ಅಕ್ಕ ನಿಮಗೆ ಧನ್ಯವಾದ ಅಂತಾರಲ್ಲ ಹಂಗಕ್ಕ ನಿಮಗೆ
1: ಅಲ್ಲ ಮೊನ್ನೆ ನಿಮ್ಮ ಹೊಲ್ದಾಗ ಕೆಲಸ ಮಾಡೋನ್ ಮಗಳು ತೀರ್ಕೊಂಡ್ಲು ಗೊತ್ತದ
2: ಹೌದೌದು ಗೊತ್ತಾಯ್ತು
1: ತೀರ್ಕೊಂಡ್ಲು
2: ಓ ಇದಕ್ಕಾಗೈತೆ ನಕದು
1: ಮತ್ತೆ ಚಿಕನ್ ಗುನ್ನೆ ಆಗಿತ್ತಕ್ಕೀಗ
2: ಅಪ್ಪ ನಾವು
1: ಇದೇ ಕಾರಣ ನೋಡು
2: ಯಾವ ಸೊಳ್ಳೆ ಅಕ್ಕ ಅದು
0: ಏ ಡೆಂಗು ಸೊಳ್ಳೆ ಅಂತ
1: ಹೇಳಿಲ್ಲೇ ಸೊಳ್ಳೆ ಮತ್ ನೋಡಿ ಈಗ ಕಡದ ಕೂಡ್ಲೆ ಹಿಂಗ ಇಷ್ಟು ಹೋಗದು ಹೇಳಬಾರ್ದು
0: ನೋಡಲಿ ನಮ್ ತಮ್ಮಗ ಒಲ್ಲಂದ್ರು ಕರ್ಕೊಂಡ್ ಬಂದಿನಿ ಅದಕ್ಕೂ ಅದನ್ನು ಬೇನ್ ಹತ್ತಿತ್ ಅತ್ ಹೇಳಿ ಈಗ ಏನ್ ಮಾಡ್ಲಿ ವಾಯವಾಕತಿಯ ಒಳ್ಳೆ ಚನಕ ಉರುಪು ಕಣಿ ಮಾತೈತಿ
1: ಒಂದ್ ಇಂಜೆಕ್ಷನ್ ಕೊಡಿಸ್ಬಿಡುವ ಇಲ್ಲಿದು ಮಸ್ಕಿಟೋಸ್ ನೋಡಿದ್ರ ನನಗೆ ಭಯ ಆಗತ್ತ
0: ಹಂಗ ಮಾಡ್ತೀನಿ ವಾ ಹೋಗಣ ಅದ ಮಾಡ್ತೀನಿ ಏ ರಮೇಶ ಈಗಾರ ತಿಳ್ಕೊರು ಇದು ಬರೇ ರೊಕ್ಕ ಲಾಭ ಒಳಗೆ ಕುಂದ್ರಬೇಡ ಏನು ಹೇಳ್ತೀನಿ ಅಂದ್ರೆ ಸುತ್ತಮುತ್ತಲ ಮ್ಯಾಗ ತಳಗ ಎಲ್ಲ ಸ್ವಚ್ಛ ಇಟ್ಕೋ ಅಲ್ಲಿ ಮ್ಯಾಗಿ ಮ್ಯಾಗದು ಎಲ್ಲ ಅಲ್ಲೋ ನಿನ್ನ ಹೆಂಡ್ರು ನಿನ್ನ ಮಕ್ಳು ಇಲ್ಲೇ ಇರ್ತಾರೆ ಅವಕ್ಕೂ ಕಡ್ದು ಏನು ಬರೀ ಚಂದ ದವಾಗ ನೀಗೆ ರೊಕ್ಕ ಹಾಕೋದು ಕುಂದ್ರ ಏನು
2: ಹೌದಕ್ಕ ಹೌದಕ್ಕ ಒಳ್ಳೆ ಮಾಹಿತಿ ಕೊಟ್ರಕ್ಕ ಈಗ ಇನ್ನ ಮೇಲೆ ನಮ್ಮ ಮ್ಯಾಲಿಗೆ ಮೇಲೆ ಏನು ಇಡಂಗಿಲ್ಲ ಈಗ
1: ಇಲ್ಲ ನೋಡು ಗಿರೀಶ್ ಮನೆಗೆ ಹೋದ್ಮೇಲೆ ನಾಳಿಗೆ ನಾಡ್ದ ಜ್ವರ ಬಂತು ತಲೆ ನೂಸಕತ್ತು ಆಮೇಲೆ ಕಣ್ಣ ಹಿಂದ ಬೇನೆ ಹಾಕತ್ತಂದ್ರ ಏನು ಮತ್ತು ಉಲ್ಟಿ ಬಂದಂಗ ವಾಂತಿ ಆದಂಗ ಬೇವ್ರ ಬಿಟ್ತಂದ್ರ ನೀ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗು ಒಯ್ದೆ ಬಿಡು ಯಾಕಂದ್ರ ನನಗದು ಬಹಳ ವಿಚಿತ್ರ ಹಂಗ ಹೇಳ್ಬಾರ್ದು ಗದು
0: ಹೌದು ಹಂಗೆ ಮಾಡ್ತೀನವ ಯಾವ ಮೂರ್ತಿನ ಬೆಣ್ಣಿ ತೊಳಕ್ ಬಂದೇವ ರಮೇಶನ್ ಮನೆಗೆ
2: ಆಯ್ತರ ಬೆಣ್ಣೆ ತೋರಿ ನಿಮ್ಮೊಂದು ಕಿಲೋ ನಿಮ್ಮೊಂದು ಕಿಲೋ 50 ರೂಪಾಯಿ ಕಮ್ಮಿ ಕೊಡ್ರಿ ಯಾಕಂದ್ರೆ ಒಳ್ಳೆ ಮಾಹಿತಿ ಕೊಟ್ರಿ ನಮಗ ಇನ್ನ ಮೇಲೆ ಮಾಳಿಗೆ ಮಾಲೆ ಏನು ಇಡಂಗಿಲ್ಲಕ್ಕ ನೀವು ಬಂದಿದ್ದಕ್ಕೂ ಭಾಳ ಖುಷಿ ಆಯಿತು ನಮಸ್ಕಾರ ಅಕ್ಕ
0: ಏ ಇಲ್ಲೋಡಿಲ್ಲ ರಮೇಶ ನಮಸ್ಕಾರ ಇರಲಿ ಅಲ್ಲ ಈಗ ಬರೀ ನಿನ್ನ ಮನೆ ಅಟ್ಟೆ ಎಲ್ಲ ನೀನು ನೋಡಲ್ಲ ಆಜು ಬಾಜು ನೀನು ನೋಡಿ ಅವರು ನಾನು ಕಾಂಪಿಟೇಷನ್ ಮ್ಯಾಗ ಎಲ್ಲ ಒಂದ್ರ ಮ್ಯಾಗ ಒಂದು ಹಂಗೆ ಹೊಲಸಿಟ್ಕೋ ತೊಗ್ಯಾರ ಅವ್ರಿಗೆ ಟೈಮ್ ಸಿಕ್ಕ ಹೇಳು ಏನು ಹೇಳ್ತಿ ಕೊಡು ನಮ್ಮ ಬೆಣ್ಣೆ ತೂಕ ಮಾಡಿ ಏನು
2: ಹೇಳಲ್ಲ
0: ಆರ್ತಿ ರೊಕ್ಕ ಕುಡಿಯವ ನಿನ್ನ ಬಿಟ್ಟು
1: ನೋಡು ಕಲ ನಮ್ಮ ಅಕ್ಕನ ಒಳಗೊಳಗೆ ಮಾಡ್ತೀವಲ್ಲ ತಿಂಗಳಿಗೆ ಒಂದ್ಸಲ ನಾವು ಹಿಂಗ ಒಬ್ಬರೊಬ್ರು ಮನಿ ತಗೊಂಡು ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡೋನಲ್ಲ
0: ಮಾಡೋನತ್ತೀವ ಮಾಡೋನತ್ತ ಮೊದ್ಲ ಬೆಣ್ಣೆ ಕಾಶಿ ನನ್ನ ತಮ್ಮಗ ಊಟ ಕೊಡ್ತೀನಿ ಅದು ಕಾಯಿ ಇದಾವು ಮುಂದಿನ ದಿನದಾಗ ಮಾಡೋನತ್ತ ನಡಿ ಹೊತ್ತಾಗಿತ್ತು ಮಳಿ ಬರುವಂಗಾಗಿತ್ತು ನಡಿ ಹೋಗುನು
2: ಎಲ್ಲರೂ ಸೇರಿ ಹೋಗುನಂತ ಬೇರೆ ಬೇರೆ ಮನೆಗೆ ಹೋಗುನಂತ
0: ರಮೇಶನು ಬರ್ತಾನೆ
1: ರಮೇಶ್ ಮೊದ್ಲ ಮನೆ

0: ಕ್ಲೀನ್ ಮಾಡೋಣ.
1: ಹೌದು
0: ಹೌದು
2: ಆಯ್ತು, ಧನ್ಯವಾದಗಳು, ನಮಸ್ಕಾರ. ಮತ್ತೊಮ್ಮೆ ನೀವು ಸಣ್ಣ ಇರೋದೇ ನಮಸ್ಕಾರಪ್ಪ.
3: ಆಯ್ತು, ನಾವು ಹೊಟ್ಟೆ ನಡ್ರಿಪ್ಪ
2: ನಡ್ರಿ
1: ನಡ್ರಿ ಇಡೀ ಒಂದೊಂದು ಕೈ ಇಡಿ ಮತ್ತೆ ಎಮ್ಮಿ ಬಾಲ ಬಡಿತೈತಿ ರಾಡ್ಯಾಗ ಎಂಡ್ಯಾಗ.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹನುಮಂತ್ ಚವಾಣ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸೋಣಗಾರ್ ಹಾಗೂ ಸವಿತಾ ದೇಶ್ಮುಖ್.
4: ಪ್ರಸ್ತುತಿ
5: ಬಿ ಸಿದ್ದಣ್ಣ.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
6: ಆತ್ಮರೇ ಬನ್ನಿ ಕೇಳೋಣ, ಇದು ಆಕಾಶವಾಣಿ ವಿಜಯಪುರ. ಈಗ ಮಿಶ್ರ ಗೀತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಒಂದು ಭಕ್ತಿ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಆತ್ಮರೇ, ಈ ಕಾರ್ಯಕ್ರಮದ ಕೊನೆಗೆ ತನಕ ಭಾವಗೀತೆಯನ್ನು ಹಾಡಿದ್ದಾರೆ ಮಧುರಾ ದೀಕ್ಷಿತ್. ರಚನೆ ವಿಷ್ಣು ನಾಯಕ್ರವರದ್ದು.

ಆತ್ಮ ಕೆಳಗುರೆ, ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಕೃಷ್ಣ ರುಕ್ಮಿಣಿ ಚಿತ್ರದ ಒಂದು ಗೀತೆಯನ್ನು.

0: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಮೋಜುಗಾರ ಸೊಗಸುಗಾರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು.

0: ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿ

0: baño de este plato.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಇನ್ನು ಮುಂದೆ ಕೇಳಿ ಅಣ್ಣಯ್ಯ ಚಿತ್ರದ ಒಂದು ಗೀತೆಯನ್ನು.

ಸಮಯ ಆಗಿದೆ 10:01:10. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕನ್ನಡ ಸಾಹಿತ್ಯದ ನವೋದಯ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಮಹಾನ್ ಕವಿ, ವಿಮರ್ಶಕ ಹಾಗೂ ಶಿಕ್ಷಣ ತಜ್ಞರೂ ಆದ ವಿನಾಯಕ ಕೃಷ್ಣ ಗೋಕಾಕ್ ಅವರು, ಇವರು ಮಹಾಕಾವ್ಯವಾದ ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದು ಸರಿಸುಮಾರು 35,000 ಸಾಲುಗಳನ್ನು ಹೊಂದಿರುವ ಬೃಹತ್ ಕಾವ್ಯವಾಗಿದೆ. ಇದು ವೈದಿಕ ಯುಗದ ಹಿನ್ನೆಲೆಯನ್ನು ಹೊಂದಿದ್ದು ವಿಶ್ವಾಮಿತ್ರ ಅವರ ವ್ಯಕ್ತಿತ್ವವನ್ನು ಕೇಂದ್ರವಾಗಿರಿಸಿಕೊಂಡು ರಚಿಸಲಾಗಿದೆ. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಗಳ ಸಮನ್ವಯದ ಸಂದೇಶವನ್ನು ಈ ಕೃತಿ ಸಾರುತ್ತದೆ. ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಧ್ವನಿಯಾದ ಗೋಕಾಕ್ ಕಾವ್ಯದ ಮೂಲಕ ಭಾರತೀಯ ಸಂಸ್ಕೃತಿಯ ಅನಂತ ಕಿರಣಗಳನ್ನು ಹರಡಿದ ಮಹಾಕವಿ. ಇವರು 1990 ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಭಾಜನರಾದವರು.

ಕನ್ನಡ ಸಾಹಿತ್ಯದಲ್ಲಿ ನವ್ಯ ಚಳುವಳಿಗೆ ಹೊಸ ದಿಕ್ಕನ್ನು ನೀಡಿದ ಮಹಾನ್ ಸಾಹಿತಿ, ಚಿಂತಕ ಹಾಗೂ ವಿಮರ್ಶಕರಾದ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿಯವರು. ಇವರು ಯಾವುದೇ ಒಂದು ಕೃತಿಗಷ್ಟೇ ಅಲ್ಲ, ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪೂರ್ವ ಕೊಡುಗೆಗಾಗಿ 1994 ಸಾಲಿನ ಕನ್ನಡದ 6 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಸಂಸ್ಕಾರ ಕಾದಂಬರಿಯು 1965 ಪ್ರಕಟವಾಯಿತು. ಜಾತಿ ವ್ಯವಸ್ಥೆ, ಸಂಪ್ರದಾಯ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಸಂಘರ್ಷವನ್ನು ಚಿತ್ರಿಸುತ್ತದೆ. ಸಂಪ್ರದಾಯದ ಕಗ್ಗಂಟುಗಳನ್ನು ಪ್ರಶ್ನೆಗಳ ಬೆಳಕಿನಲ್ಲಿ ಬಿಡಿಸಿ ಸಮಾಜದ ಮನಸ್ಸನ್ನು ಆತ್ಮಾವಲೋಕನಕ್ಕೆ ಹಚ್ಚಿದ ಸಾಹಿತಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ. ಅವರ ಲೇಖನಿ ಕೇವಲ ಕತೆಗಳನ್ನು ಬರೆಯಲಿಲ್ಲ, ಸಮಾಜದ ಮೌನವನ್ನು ಮಾತಾಡಿಸ್ತು. ಇವರ ಅಪೂರ್ವ ಸಾಹಿತ್ಯ ಸೇವೆಗೆ 1994 ಜ್ಞಾನಪೀಠ ಪ್ರಶಸ್ತಿ ಇವರ ಮುಡಿಗೇರಿತು.

ಸಮಯಾಗಿದೆ 10:11:35. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು. ಕನ್ನಡ ರಂಗಭೂಮಿಯನ್ನು ವಿಶ್ವದ ರಂಗಮಂಚದ ಮೇಲೆ ಪ್ರತಿಷ್ಠಾಪಿಸಿದ ನಾಟಕಕಾರ, ನಟ, ನಿರ್ದೇಶಕ ಹಾಗೂ ಚಿಂತಕರಾದ ಗಿರೀಶ್ ಕಾರ್ನಾಡ್ ಅವರಿಗೆ 1998 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇವರು ಕನ್ನಡ ಸಾಹಿತ್ಯ ಹಾಗೂ ಭಾರತೀಯ ರಂಗಭೂಮಿಗೆ ನೀಡಿದ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಗಿರೀಶ್ ಕಾರ್ನಾಡ್ ಅವರು ಪುರಾಣ, ಇತಿಹಾಸ ಮತ್ತು ಜನಪದ ಕಥೆಗಳನ್ನು ಆಧುನಿಕ ದೃಷ್ಟಿಕೋನದಿಂದ ಮರುಸೃಷ್ಟಿಸಿದವರು. ಇವರು ನಾಟಕಕಾರರಷ್ಟೇ ಅಲ್ಲದೆ ಖ್ಯಾತ ನಟ ಹಾಗೂ ನಿರ್ದೇಶಕರೂ ಆಗಿದ್ರು. ಇತಿಹಾಸದ ಕನ್ನಡಿಯಲ್ಲಿ ವರ್ತಮಾನವನ್ನು ತೋರಿಸಿದ ದೃಷ್ಟಿವಂತ ನಾಟಕಕಾರ, ಪುರಾಣಗಳಿಗೆ ಹೊಸ ಅರ್ಥ ವ್ಯಾಖ್ಯಾನ ನೀಡಿದ ಸೃಜನಶೀಲ ಚಿಂತಕ, ಕನ್ನಡ ರಂಗಭೂಮಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಕನ್ನಡ ಸಾಹಿತ್ಯದ ಜಾನಪದ ಸೊಗಡನ್ನು ವಿಶ್ವ ಸಾಹಿತ್ಯದ ಎತ್ತರಕ್ಕೆ ಕೊಂಡೊಯ್ದ ಮಹಾನ್ ಕವಿ, ನಾಟಕಕಾರ, ಜಾನಪದ ತಜ್ಞ ಹಾಗೂ ಚಲನಚಿತ್ರ ನಿರ್ದೇಶಕರಾದ ಚಂದ್ರಶೇಖರ ಕಂಬಾರ ಅವರಿಗೆ 2010 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕನ್ನು ತಮ್ಮ ಕೃತಿಗಳಲ್ಲಿ ಜೀವಂತವಾಗಿ ಚಿತ್ರಿಸಿದ್ದಾರೆ. ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಸಾಹಿತ್ಯಕ ಭಾಷೆಯಾಗಿ ಸಮರ್ಥವಾಗಿ ಬಳಸಿದ ಪ್ರಮುಖ ಸಾಹಿತಿ ಎಂಬ ಹೆಗ್ಗಳಿಕೆ ಇವರದ್ದು. ಕನ್ನಡ ರಂಗಭೂಮಿಗೆ ಹೊಸ ಆಯಾಮವನ್ನು ನೀಡಿದ ನಾಟಕಕಾರರು ಆದ ಇವರು ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿದ್ದರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಾಡಿನ ಮಣ್ಣಿನ ವಾಸನೆಯನ್ನು ಪದಗಳಲ್ಲಿ ಅರಳಿಸಿ ಜಾನಪದದ ಜೀವನಾಡಿಯನ್ನು ಸಾಹಿತ್ಯದ ಮಹಾನದಿಗೆ ಸೇರಿಸಿದ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಮಾಸ್ತಿಯವರ ಕಥಾ ಸಂಪತ್ತು, ಗೋಕಾಕ್ ಅವರ ಸಾಂಸ್ಕೃತಿಕ ಚಿಂತನೆ, ಅನಂತಮೂರ್ತಿಯವರ ಸಾಮಾಜಿಕ ಪ್ರಜ್ಞೆ, ಕಾರ್ನಾಡರ ರಂಗ ಸೃಷ್ಟಿ ಹಾಗೂ ಕಂಬಾರರ ಜಾನಪದ ವೈಭವದವರೆಗೆ ಕನ್ನಡ ಸಾಹಿತ್ಯವು ಜ್ಞಾನಪೀಠ ಪ್ರಶಸ್ತಿಗಳ ಮೂಲಕ ತನ್ನ ಅಸಾಧಾರಣ ಶ್ರೀಮಂತಿಕೆಯನ್ನು ದೇಶಕ್ಕೆ ಪರಿಚಯಿಸಿದೆ. ಈ ಮಹಾನ್ ಸಾಹಿತಿಗಳು ಪಡೆದ ಪ್ರಶಸ್ತಿಗಳು ಕೇವಲ ಅವರ ವೈಯಕ್ತಿಕ ಗೌರವವಲ್ಲ, ಅವು ಕನ್ನಡ ನಾಡಿನ, ಕನ್ನಡ ನುಡಿಯ ಮತ್ತು ಕನ್ನಡ ಸಂಸ್ಕೃತಿಯ ಹೆಮ್ಮೆಯ ಕಿರೀಟಗಳಾಗಿವೆ. ಅವರ ಸಾಹಿತ್ಯದ ಬೆಳಕು ಮುಂದಿನ ಪೀಳಿಗೆಗಳಿಗೂ ದಾರಿದೀಪವಾಗಿ ಕನ್ನಡದ ಕೀರ್ತಿಯನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯಾಗಿದೆ.

ಒಟ್ಟಾರೆಯಾಗಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶದಿಂದ ಆರಂಭವಾಗಿ ಬೇಂದ್ರೆಯವರ ಕಾವ್ಯಲೋಕ ಕಾರಂತರ ಬಹುಮುಖ ಪ್ರತಿಭೆ

ಹೌದು, ಇದು ನಮ್ಮ ನಾಡಭಾಷೆ, ಮಾತೃಭಾಷೆ ಕನ್ನಡ. ಕನ್ನಡವನ್ನು ಗೌರವಿಸೋಣ, ಪ್ರೀತಿಸೋಣ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಾಧ್ಯವಾದಷ್ಟು ಹೆಚ್ಚು ಕನ್ನಡದಲ್ಲೇ ಮಾತನಾಡೋಣ ಅಂತ ಹೇಳ್ತಾ

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತೂಫಾನ್ ಮೇ ಪ್ಯಾರ್ ಕಹಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಪ್ರೇಮ್ ಧವನ್ ಅವರ ಸಾಹಿತ್ಯಕ್ಕೆ ಚಿತ್ರಾ ಗುಪ್ತ ಅವರ ಸಂಗೀತ.

ಮೀರಾ ನಾಮ್ ಜೋಕರ್ ಚಿತ್ರದ ಗೀತೆ ಮನ್ನಾಡೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ನೀರಜ್ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಮೊಹಮ್ಮದ್ ರಫಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ತುಮ್ ಹಸೀನ್ ಮೇ ಜವಾನ್ ಚಿತ್ರದ ಗೀತೆ. ಹಜರತ್ ಜೈಪುರಿಯವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಯಹೂದಿ ಚಿತ್ರದ ಗೀತೆ ಮುಖೇಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಶೈಲೇಂದ್ರ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:05. ನಮ್ಮ ಮುಂದಿನ ಕಾರ್ಯಕ್ರಮ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಶುಭ ಮಂಗಳ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಎಂ ಎನ್ ವ್ಯಾಸರಾವ್ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಗೃಹಲಕ್ಷ್ಮಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಮನ ಮಗಳೇ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ತ್ರಿಮೂರ್ತಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಚಿ ಉದಯ್ ಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಗಜಪತಿ ಗರ್ವ ಭಂಗ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಸಮಯವಾಗಿದೆ 11:26. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು. ಕಿಲಾಡಿ ಜೋಡಿ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಶ್ರೀ ಉದಯ್ ಶಂಕರ್ ಅವರ ಗೀತರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

ಕೃಷ್ಣ ಸ್ವಾಮಿ ಯಾ ಯಾ ರಾಮ ಸ್ವಾಮಿ ಹೋ ಹೋ ಕೆಲ

0: ಪಂಪ. ಮುಂಜಾವಿಂದ ಸಂಜೆವರೆಗೂ ಮಾಲಿಷ್ ಮಾಡ್ತೀವಿ, ಒಳ್ಳೆ ತುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಹೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಖಾಯಂ ಮಾಡಿ ಸಾಕು ಬರ್ತಿ ಬೇಕಿಲ್ಲ.
1: ಕೃಷ್ಣಸ್ವಾಮಿ
2: ಕಮಿಂಗ್ ಮೇಡಮ್.

ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ಳಿರಿ ಜಗಟ ಜಗಟ ಏನೇ ಬಂದ

0: ಏನು ಚಿಕ್ಕದಿರಲಿ ದೊಡ್ಡದಿರಲಿ ಸಣ್ಣವಿರಲಿ ದಪ್ಪವಿರಲಿ ಕೇಶವ.
1: ಎಲ್ಲ ಇವನ ನನ್ನ ಹೆಸರು ನಿಂಗೆ ಹಾಗೋ ಗೊತ್ತಾಯ್ತು?
0: ಅದಲ್ಲಪ್ಪ, ಇದು ಕೇಶವ ತೊಲಗಿಸುವೆ ಮನೋ ಕ್ಲೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾ.

0: ಹೋಯ್ ಬನ್ನಿ ಮಹಾರಾಯ್ ರೇ.
1: ಕಲಿಯುಗ ಕೃಷ್ಣ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತ.

ಗಳ್ಳೆ ಗಳ್ಳೆ ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆಯ ಮೇಲೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಗೂ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆ ಸರಿಯಾಗಿ ಬರಲಿಲ್ಲ ಅನ್ನುವಂಥ ರೈತರ ದೂರು ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ಗಳಿವೆ. ಅದರಲ್ಲಿ 102 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. 10ರಿಂದ 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರು.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ವಿಜಯಪುರ

0: ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026 ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠ್ಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ, ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆಯಾಗೋದು ಬೇಡ, ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು, ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ, ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ, ಯಾವ MRPL ಕಂಪನಿಯಂತೆ. ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು, ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ, ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು, ಅಯ್ಯ ನನ್ನ ಕಂದ ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು, ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಏಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ, ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ

ಹುಡುಗ, ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸ ಬಾರದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ, ಊಟ ತಿಂಡಿಯ ಕೊರತೆಯೇ ಇಲ್ವಂತೆ. ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬದಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆ ಆಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯೂ ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ, ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ, ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿ ಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೇ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ.

ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು. ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ, ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ? ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ. ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದುಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತ್ತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೆ ಅಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡು ಹೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು. ಬದುಕಿದ್ದೇ ಹೆಚ್ಚು ಬೀಗರೇ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿ ದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ

0: ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ! ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ? ಆನಂದ, ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು, ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತೋಷ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು. ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮುನ್ನಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋರೆದ ನಿನ್ನ ಮನಸ್ಸು ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆ

0: ಇನ್ನಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು, ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು, ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಇಂದಿನ ಜೊತೆಗಾರರ ನಂಬಿಕೆಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ಇಡುವುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯು ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಆ ಹುಟ್ಟಿನ ಆದಿಯು ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಇವಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಎಂದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮ ಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ.

0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೆಲವೊಮ್ಮೆ ಹಾಡಾಗಿ ಕಾಡುತ್ತೆ,
1: ಇನ್ನು ಕೆಲವೊಮ್ಮೆ ಹರಟೆಯಾಗಿ ಜೊತೆಯಾಗುತ್ತೆ.
0: ಕಣ್ಣಿಗೆ ಕಾಣದಿದ್ದರೂ ಪ್ರತಿ ಕ್ಷಣವೂ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಅದ್ಭುತ ಲೋಕವೇ ರೇಡಿಯೋ.
2: ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ, ಪ್ರೀತಿ ವಾರ್ತೆ ಕೇಳುವ.
1: ಬೆಳಗಿನ ಕಾಫಿಯ ಘಮದ ಜೊತೆ ಸುದ್ದಿಯ ಸಾರವಾಗಿ,
0: ಮಧ್ಯಾಹ್ನದ ಬಿಡುವಿನಲ್ಲಿ ಮಧುರ ಗೀತೆಯಾಗಿ,
1: ಸಂಜೆಯ ಪಯಣದಲ್ಲಿ ಕಿರಿಕಿರಿ ತಪ್ಪಿಸುವ ಸಂಗಾತಿಯಾಗಿ
0: ರೇಡಿಯೋ ನಮ್ಮ ಬದುಕಿನ ಭಾಗ.
1: ನೂರೊಂದು ಬಣ್ಣಗಳ ಮಳೆಬಿಲ್ಲನ್ನು ನಿಮ್ಮ ಕಿವಿಗೆ ತಲುಪಿಸುತ್ತಿರುವ
0: ಸದಾ ನಿಮ್ಮೊಂದಿಗೆ.
3: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
5: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್ 2 ಲಕ್ಷ
6: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೆ,
4: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
5: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂತ ಹೇಳಿ ಒಂದು ಕಾಯಿಲೆ, ಅಂದ್ರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದ್ರೆ ಏನು ಮೇಡಮ್?
2: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 ಯು ಎಸ್ ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್, ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿ ಇರ್ಬೋದು, ಅನ್ನನಾಳದಲ್ಲಿ ಇರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
1: ಅಂದ್ರೆ ನುಂಗುವ ಸಮಸ್ಯೆ,
2: ನುಂಗುವ ಸಮಸ್ಯೆ,
1: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈ ಇದಕ್ಕೆ ಕಾರಣ ಏನೋ ಅಂತ ಹೇಳಿ ಹುಡುಕ್ತೀರಿ.
2: ಹುಡುಕ್ತೀರಿ.
1: ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತ ಸಮಸ್ಯೆ ಬರ್ಬೇಕಂದ್ರೆ?
2: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದರಲ್ಲಿ ಏನಾಗುತ್ತೆ, ನಿಧಾನ ಆಗುತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರಾಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗುತ್ತೆ.
1: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು ಅಂದ್ರೆ ಕಾಲಕ್ರಮೇಣ ನೋವು ಹೋಗುತ್ತಾ?
2: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನುಂಗೋ ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು. ನುಂಗ್ತಿರ್ಬೇಕಾದ್ರೆ ಕೆಮ್ಮ ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದ್ರೆ ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಕ್ಕೆ ಆಗ್ತಾ ಇಲ್ಲ, ಅಗಿಯೋದಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು, ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳಕ್ಕೆ ಬಂದಾಗ ಈ ಸಿಂಪ್ಟಮ್ಸ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
2: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗುವಿಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದರೆ ಈ

0: ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ಲದೇ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
1: ಹೌದು ಸರ್, ಈ ಡಿಸ್ಫೇಜಿಯ ಪ್ರಾಬ್ಲಮ್ಗೆ ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನಾವು ಡಿಗ್ಲೂಟಾಲಜಿಸ್ಟ್ ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಸರ್. ಆ ತರ ಮಾಡೋದ್ರಿಂದ ಮತ್ತೆ ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋ ಕಷ್ಟ ಆಯ್ತು ಅಂದ್ರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯ್ತು ಅಂದ್ರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ, ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ತರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗಬಹುದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ತರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
0: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
1: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು. ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದ್ ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದ್ ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನ್ ಮಾಡ್ತೀವಿ, ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
0: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟ್ಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
1: ಕೆಲವ್ರಿಗೆ ಏನಾಗತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ಯಾ ಅಥವಾ ಅಭ್ಯಾಸನ ಅನ್ನೋದ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್
0: ಆಗತ್ತೆ. ಆತರ ಸುಮ್ನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದಾರೆ ಅಂತಂದ್ರೆ ಒಂದ್ಸಲ
1: ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಚೆಕಪ್ ಮಾಡಿಸ್ಕೊಳ್ಳಿ,
0: ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
1: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
0: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವರಿಗೆ ಅಂತ ಹೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
1: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ, ಟ್ಯೂಬ್ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ, ಆಮೇಲೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬೋದು.
0: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗತ್ತೆ, ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
1: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ
0: ಆಗುತ್ತೆ. ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ.

0: ಅಂದ್ಕೊಳ್ಳೋಣ. ಅಂದರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
1: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್ ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
0: ಅವ್ರನ್ನ ಮಾಡದೇ
1: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು. ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ, ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ. ಮನೇಲಿ ನಾವು ಹೇಳದ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
0: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ, ಏನು ಮಾಡೋಕ್ಕೆ ಸಾಧ್ಯ ಅಂತ
1: ಈಗ ನಾವು ನೀವು ಸಹಜ

0: ಬಿಟ್ಟು ನಾವು ಹೇಳದ್ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು, ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ, ಏನು ಮಾಡೋಕ್ಕೆ ಸಾಧ್ಯ ಅಂತ.
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶ್ವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ, ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಕೆಂಪು ಸಿಕ್ಕಾಬಿಟ್ಟು ಕೆಂಪ್ತೀವಿ, ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ಕೆ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಆ ಟೈಮಲ್ಲಿ, ಒಂಚೂರು ನೋಡಿ ಮಾತಾಡಬೇಕು,
0: ನೋಡಿ ಮಾತಾಡಿ
1: ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೆ ಏನಾಗತ್ತೆ ನಮ್ಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ ಒಳಗಡೆ ಏನಾಗ್ತಿದೆ ಸುಮ್ನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ. ಸರ್ ಎಲ್ಲ ಏನ್ ತಿಂದು ಗೊತ್ತಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೆಯದೆ ಜಗಿದೆ ತಿನ್ನಬೇಡಿ, ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ, ಸುಲಭವಾಗಿ ಒಳಗಡೆ ಹೋಗೋದಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
0: ನಿಜವಾಗ
1: ಈಗ ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ, ನುಂಗೋದಪ್ಪ ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ, ಅಂದರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನು ಮಾಡ್ತೀವಿ ನಾವು ಯಾವ ಥರ ಅಂದರೆ, ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರು ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು
1: ಮಾಡ್ತೀವಿ.
0: ಇಲ್ಲ ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದೆನೂ ಬಿಗ್ ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋದು ತಗೊಳ್ಳಿ, ಸಾಫ್ಟ್ ಆಗಿರೋದು ತಗೊಳ್ಳಿ, ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ. ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತೆ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ, ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯ

0: ಆಗ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರ್ ನೀವು.
1: ಹೌದು,
0: ಏನ್ ಮಾಡ್ಬೇಕು
1: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡ್ ಅಲ್ಲಿ ಹಳ್ಳಿಗಳ ಸೈಡ್ ಅಲ್ಲಿ ಏನಾಗುತ್ತೆ, ಡಾಕ್ಟರ್ಲ್ಲೂ ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು. ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರು ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗ್ಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗ್ಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗ್ಬೇಕು, ಅಷ್ಟೇ ಬೇಕಾಗಿರೋದು ನಮ್ಗೆ.
0: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
1: ನಮ್ಮ ಹತ್ರ
0: ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ.
1: ಹೌದು,
0: ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
1: ಡೆಫಿನೆಟ್ ಆಗಿ
0: ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟ್, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆನಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನ ಮಾತಾಡುವಾಗ ಇನ್ನೊಂದು ಏನಾದ್ರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರಗೊರಗೊರಗೊರ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು, ಅವರಿಗೆ
0: ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಎಲ್ಲ ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತ ಹೇಳಿ.
1: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡುಹಿಡಿತೀವಿ. ನಾವು ಕಂಡುಹಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೊ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೊ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ ಅವರಿಗೆ ನುಂಗೋದೇನೋ, ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನ್ ಯಾವ ರೀತಿ
1: ಜಾಸ್ತಿ? ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ಲ್ಲಿ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದು ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬಾ ಒಣಗಿರ್ತದೆ, ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗತ್ತೆ ಅಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನ್ಗೆ ಇನ್ನು ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಯಾವಾಗ ಹೇಳ್ತೀವಿ ಪ್ರತಿ ಸಲೀನು, ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರು ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ ನುಂಗುವಿಕೆ ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.

0: ಸಂಗೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬೋದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನು ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
1: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗಬಹುದು, ಆಗ್ಬೇಕು ಅಂತೇನೆ. ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್, ಅದು ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡ್ಲೇಬೇಕು, ಅದ್ರ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆವಾಗಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲೆ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ಕಾಗಲ್ಲ.
0: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟ್ ನಿಮ್ ತರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
1: ಡೆಫಿನೆಟ್ ಆಗಿ
0: ತಿಳ್ಕೋಬೇಕಾಗತ್ತೆ ಅಂತ.
1: ಹೌದು, ಯಾಕೆ ಅಂದ್ರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರಲೇಬೇಕು. ಯಾಕೆಂದ್ರೆ ಎಲ್ಲ ನಾವ್ ಹೇಳ್ತೀವಲ್ವಾ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದ್ರೆ. ನುಂಗಿಬೇಕೆ ತೊಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಸಮಸ್ಯೆ ಅಂದ್ರೆ ನಾಲ್ಕು ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟ್ ಅಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ ನುಂಗಕ್ ಆಗಲ್ವಲ್ಲ, ಅಗಿಯೋಕ್ ಆಗಲ್ವಲ್ಲ, ನುಂಗಿದ್ರೆ ಜೊಲ್ಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ನಮ್ಗೆ ಏನ್ ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗೆದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡುಗೆನೂ ಮಾಡ್ಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡ್ಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಏನಾಗತ್ತೆ, ಈ ತರ ಸ್ಥಿತಿ ಇದ್ದಾಗ ಇದು ತುಂಬಾ ಸೀರಿಯಸ್ ಕಂಡೀಷನ್ ಸರ್, ಇದು ಬೇಕಾಗುತ್ತೆ
0: ಬದುಕಿರೋದಕ್ಕೆ.
1: ಎಲ್ಲಿಗಾರ ಹೋದ್ರೆ ಊಟ ಮಾಡದೆ ನಾವು ಎಂಜಾಯ್ ಮಾಡ್ತೀವಿ, ಇಂತರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನ್ ಅಡ್ಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡ್ಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
0: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನ ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
1: ನುಂಗಕ್ಕೇನೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡ್ಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ ನ ಕಾಣಿ, ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಗ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
0: ಆಯ್ತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ. ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನ ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದಗಳು ಸರ್. ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನು ಅಂದರೆ ವಿದ್ಯುತ್ತನ್ನು ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡ್ತಾ

ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 GW ಸೌರ ವಿದ್ಯುತ್ತನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂದರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಂದರೆ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸಿ ಇಂಧನದ ಉತ್ಪಾದನೆಯನ್ನು ಮಾಡಿ ದೇಶವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನು ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ ಶೇಕಡ 60%ವರೆಗೂ ಸಬ್ಸಿಡಿಯನ್ನು ನೀಡಲಾಗುತ್ತೆ. 1 kW 3 kW ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನು ಕೂಡ ಪಡೆಯಬಹುದು. ಅಂದರೆ 1 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ನೀವು ಅಳವಡಿಸ್ತೀರಿ ಅಂತ ಅಂದರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸ್ತೀರಿ ಅಂದರೆ 60,000 ರೂಪಾಯಿ. ಹಾಗೆ 3 kW ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸೋದಕ್ಕೆ ಮುಂದಾದರೆ 78,000 ರೂಪಾಯಿ ಸಹಾಯಧನವನ್ನು ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನು ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನು ನಾವು ಪಡಿತೇವೆ. ಭಾರತ ಜಗತ್ತಿನಲ್ಲಿ ಆಗಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದರೆ 30 ಪಟ್ಟು, 1-2 ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನು ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ ಉತ್ಪಾದನೆಯನ್ನು ಮಾಡಿ ಈ ಮೂಲಕ ಭಾರತವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನು ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 GW ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭವಾದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನು ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನು ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯು ಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯು ಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ.

0: ಇಂಥ ದಿನಮಾನಗಳಲ್ಲಿ ಸೂರ್ಯಘರ್ದಂತಹ ಯೋಜನೆಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನ ಹೊಂದಿರಬೇಕು, ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು, ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯೂ ಇರಬೇಕು. ಹಾಗೆ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರ್ದು, ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರ್ಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ, ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನು ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂಥ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ.

ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26ನೇ ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26ರಲ್ಲಿ ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಡುಂ ಡುಂ ಡುಂ

0: ಕುಬೇರ, ಶಿವಪಾರು ಹಾಗೂ ರೂಪಾಯಿ ಚಿತ್ರಗಳಿಂದ ಆದ ಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧನಿಯಾಗಿದ್ದವರು ಇಂದ್ರಾವತಿ ಚೌಹಾಣ್, ಶಶಾಂಕ್ ಶೇಷಗಿರಿ ಹಾಗೂ ಅರವಿಂದ್ ಮುಕುಂದನ್. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

0: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
1: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗತ್ತೆ, ಹೆದರಿಕೆ ಉಂಟಾಗತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆತಂಕ ಪಟ್ಟು ಅವಳು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ ನೋಡಿ.

ಮುನಿಪೋತ್ತಮ ಪಾವನದ ವನ, ವನ ಪಾವನ ವನ ಅಲ್ಲಿ ಅನುಪ್ರಾಸ ಅಲಂಕಾರ ಬಂದಿದೆ. ಎಲ್ಲಿ ಕಾಣ್ತಾ ಇಲ್ಲ, ಸಿದ್ಧಾಶ್ರಮಗಳ ಮಂಗಳವಾದಂತಹ ಸ್ಥಳಗಳು ಕಾಣ್ತಾ ಇಲ್ವಲ್ಲ, ಅಲ್ಲಿಂದ ಬರುವಂತಹ ಹವಿಗಳ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಉರಿದು ಕಂಪನ್ನ ಬೀರ್ತಾನಲ್ಲ, ಆ ರೀತಿಯಾದಂತಹ ಆ ಪೊಗೆ ತಳೆದ ಅಗ್ನಿ ಕಾಣ್ತಾ ಇಲ್ವಲ್ಲ, ಆ ರೀತಿಯಾದಂತಹ ಕುಟೀರಗಳು ನಮಗೆ ಕಾಣ್ತಾ ಇಲ್ವಲ್ಲ, ವಾದ ವೇದದ ಧ್ವನಿಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆ ರೀತಿಯಾದಂತಹ ವಾದ ವೇದದ ಮಧುರವಾದಂತಹ ಪರಿಚಿತವಾದಂತಹ ಧ್ವನಿಗಳು ನನ್ನ ಕಿವಿಗೆ ಕೇಳ್ತಾ ಇಲ್ವಲ್ಲ, ಇಲ್ಲಿ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದೆ, ಇದು ಅತ್ಯಂತ ದಾರುಣವಾಗಿದೆ, ಅಂತಹ ಒಂದು ದಟ್ಟಡವಿಗೆ ಕರ್ಕೊಂಡು ಬಂದಿದೆಯಲ್ಲ, ಯಾಕೆ ಹೇಳು ಅಂತ ಹೇಳಿ ಜಾನಕಿ ಬಿಸುಸುಯ್ತಾ ಇದ್ದಾಳೆ. ಹಾಗೆ

ತನ್ನ ಪತಿಯಾದಂತಹ ರಾಮನನ್ನ ಅವಳು ನೆನಪಿಸ್ಕೊಳ್ತಾ ಇದ್ದಾಳೆ. ಅಂತಹ ರಾಮ, ಅವನು ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಯಾವನ ಒಂದು ಚರಿತ್ರೆಯನ್ನ ಯಾರು ಕೇಳಿದರೂ ಅಂತಹ ಒಂದು ಮಂಗಳಕರವಾದಂತಹ ಫಲವನ್ನ ಕೊಡಬಲ್ಲದೋ ಅಂತಹ ರಾಘವ ಜೀವೇಶನಾಗಿರಲ್ಕೆ ಅಂತಹವನ ಪಾದ ಕಮಲಗಳನ್ನ ಬಿಟ್ಟು ಅವಳೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾಳೆ, ಹೇಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ನೋಡಿ, ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾ ಇದ್ದಾಳೆ. ಕಮಲದ ಹೂವನ್ನ ಬಿಟ್ಟು ದುಂಬಿ ಈ ಗೊಬ್ಬಳಿಯ ಹೂವನ್ನ ಆಶ್ರಯಿಸಿದ ಹಾಗೆ ಅಲ್ಲಿ ಮಧು ಸಿಗತಿಯೇ? ನನ್ನ ಸ್ಥಿತಿ ಕೂಡ ಹಾಗೆ ಆಯ್ತು. ರಾಘವನ ಪದ ಕಮಲಗಳನ್ನ ಬಿಟ್ಟು ನಾನು ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ, ಅದು ಕಮಲವನ್ನ ಬಿಟ್ಟು ಗೊಬ್ಬಳಿಯ ಹೂವನ್ನ ಬಯಸಿದ ದುಂಬಿಯ ಸ್ಥಿತಿ ಆಯ್ತು. ಇನ್ನು ನನಗೆ ಮಧು ಸವಿ ಉಂಟೆ ಬದುಕಿನಲ್ಲಿ ಸೌಮಿತ್ರಿ.

ಹೇಳಪ್ಪ ನಾನು ಮಾಡಿದ್ದು ತಪ್ಪೇನೋ ಅಂತ ಹೇಳಿ ತನಗತಾನೇ ತನ್ನ ಒಂದು ವರ್ತನೆಯನ್ನ, ತನ್ನ ಒಂದು ಆಸೆಯನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ, ವ್ಯಸನವನ್ನ ಪಡ್ತಾ ಇದ್ದಾಳೆ ಸೀತೆ. ಆಗ ಹೇಳ್ತಾ ಇದ್ದಾನೆ ಜೈಮಿನಿ ಋಷಿಗಳು ಜನಮೇಜಯರಿಗೆ.

ರಾಮನಿಗೆ ಸಹೋದರನೇ ಇರಬಹುದು ಲಕ್ಷ್ಮಣ, ಆದರೆ ರಾಮ ರಾಜ, ಇವನು ರಾಜರ ಸೇವೆಯಲ್ಲಿ ಇರುವಂತವನು. ಅವನು ನೋಡಿ ಸೀತೆಯ ಮಾತನ್ನ ಕೇಳಿದಾಗ ಮನಸ್ಸು ಮಮ್ಮಲ ಮರಗತ್ತೆ ಅವನಿಗೆ. ಆದ್ರೆ ಏನ್ ಮಾಡೋದು, ರಾಜಾಜ್ಞೆ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ದ್ವಂದ್ವ ಅಡಕೊತ್ತೆಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಲಕ್ಷ್ಮಣನದು. ಅವನು ಹೇಳ್ತಾ ಇದ್ದಾನೆ ನೋಡಿ, ಆ ರಾಘವೇಶ್ವರ ಹೇಳಿದಂತಹ ಮಾತನ್ನ ನಾನು ಹೇಗೆ ಈ ಸೀತಾ ಮಾತೆಗೆ ಹೇಳಲಿ, ಈ ಜಾನಕಿಗೆ ನಾನು ಹೇಳಲಿ, ಅವಳು ಅಂತಿಂತವಳಲ್ಲ, ತರಣಿ ಕುಲ ಸಾರ್ವಭೌಮನ ರಾಣಿ ಅವಳು. ಇವತ್ತು ಅವಳಿಗಾದಂತಹ ಸ್ಥಿತಿ ಏನು, ಇಲ್ಲಿ ಹೇಗೆ ಅವಳನ್ನ ನಾನು ಈ ದಟ್ಟಡವಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೋ, ನಾನು ಏನು ಮಾಡಬೇಕು ತಿಳಿಯದೆ ತಾಕಲಾಟದಿಂದ ಲಕ್ಷ್ಮಣ ಬೆಂದು ಬೇಗುದಿಗೊಳ್ತಾ ಇದ್ದಾನೆ. ಆ ಬೇಗುದಿ ಅವನಿಗೆ ಕಂಬನಿಯಾಗಿ ಉಕ್ತಾ ಇದೆ ನೋಡಿ.

ಅಂತರಂಗದ ಭಾವ ಕಣ್ಣೀರಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಲಕ್ಷ್ಮಣನಿಗೆ. ದುಃಖಾತಿರೇಕದಿಂದ ಅವನ ಕೆಳ ತುಟಿಗಳೆರಡು ಕಂಪಿಸ್ತಾ ಇವೆ. ಅವನ ಒಡಲೊಳಗೆ ಒಂದು ಬಾಣವನ್ನ ಚುಚ್ಚಿ ತಿರುಗಿಸಿದಂತಹ ವೇದನೆ ಆಗ್ತಾ ಇದೆ. ಸರಿಯಾದಂತಹ ಉಸಿರಾಟ ಕ್ರಮ ನಿಂತು ಹೋಗಿದೆ ಅವನಿಗೆ. ಅವನ ಅವಯವಗಳೆಲ್ಲ ಶೈಥಿಲ್ಯವನ್ನ ಪಡ್ಕೊಂಡಿದೆ. ಅವನ ಎದೆ ಕರಗತಾ ಇದೆ. ಸಹನೆ ಎನ್ನದು ಒಂದು ಸಮತೆಯನ್ನ ಸಮತೋಲನವನ್ನ ಕಳ್ಕೊಳ್ತಾ ಇದೆ. ಅವನ ಕಂಠಗಳಲ್ಲಿ ಮಾತು ಬಿಗಿತಾ ಇದೆ. ಅವನಿಗೆ ಅತಿಯಾದಂತಹ ಶೋಕ ಆದಾಗ ಈ ರೀತಿಯಾದಂತಹ ಒಂದು ಭಾವೋದ್ವೇಗಗಳನ್ನ ಉಂಟಾಗುತ್ತೆ. ಆ ಶೋಕದಿಂದ ಬೆಂಡಾಗಿ ಹೀಗೆ ಅತ್ಯಂತ ಕಠಿಣವಾದಂತಹ ಒಂದು ಕೆಲಸವನ್ನ ಹೇಗೆ ನಾನು ಮಾಡ್ತೀನಿ, ಹೇಗೆ ರಾಮನ ಆಜ್ಞೆಯನ್ನ ಇವಳಿಗೆ ಹೇಳ್ತೀನಿ ಅನ್ನೋದನ್ನ ತಿಳಿಯಲಾರದೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಿಂದ ನಿಧಾನವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ ನೋಡಿ.

ದೇವಿ, ನಿನಗೆ ಇವತ್ತಿನವರೆಗೂ ಹೇಳಿದ್ದಿಲ್ಲ, ಇಲ್ಲಿವರೆಗೂ ಕರ್ಕೊಂಡು ಬರೋವರೆಗೂ ಕೇವಲ ಬಸರಿಯ ಬಯಕೆಯನ್ನ ತೀರಿಸ್ಬೇಕು ಅನ್ನೋ ಅಂತಹ ವ್ಯಾಜದಿಂದ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನಿನಗೆ ಅಪವಾದ ಬಂದಿತ್ತು, ನಿನ್ನನ್ನ ಇನ್ನು ಇಟ್ಕೊಳ್ಬಾರ್ದು ಅನ್ನೋ ಅಂತಹ ಒಂದೇ ಕಾರಣದಿಂದ ರಘುಶ್ರೇಷ್ಠ ನಿನ್ನನ್ನ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟ. ನಿನ್ನನ್ನ ಕರ್ಕೊಂಡೋಗಿ ಕಾಡಿಗೆ ಕಳುಹಿ ಬಾ ಅಂತ ಹೇಳಿ ನನಗೆ ನೇಮಿಸಿದ. ನನಗೆ ರಾಜನ ಆಜ್ಞೆಯನ್ನ ಮೀರದಿಕ್ಕೆ ಆಗಲಿಲ್ಲ, ನನಗೆ ಅಧಿಕಾರವೂ ಇರಲಿಲ್ಲ. ಹಾಗಾಗಿ ನಿಮ್ಮನ್ನ ಈ ಕಾಡಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ನನ್ನ ಕೆಲಸ ಮುಗೀತು, ಇನ್ನು ನೀವು ನಿಧಾನಕ್ಕೆ ಎಲ್ಲಿಗಾದ್ರೂ ಹೋಗಮ್ಮ ತಾಯಿ ಅಂತ ಹೇಳಿ ಲಕ್ಷ್ಮಣ ಕಣ್ಣೀರುಗರಿತಾ ಇದ್ದಾನಂತೆ. ಎಂತಹ ಪರಿಸ್ಥಿತಿ ಅವನಿ ಜಾತೆಗೆ ರಾಘವೇಶ್ವರನ ಮಡದಿ. ಇದು ಅಕ್ಷಮ್ಯವಾದಂತಹ ಒಂದು ಕೃತಿ. ಇದು ಲಕ್ಷ್ಮೀಶನಿಗೆ ಕೂಡ ಇಷ್ಟ ಇಲ್ಲ, ಸ್ವತಃ ವಾಲ್ಮೀಕಿಗಳಿಗೂ ಇಷ್ಟ ಇಲ್ಲ, ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಆ ಸುದ್ದಿಯನ್ನ ಕೇಳಿ ಸೀತಾ ಮಾತೆಗೆ ಏನಾಯ್ತು ನೋಡಿ.

ಲಕ್ಷ್ಮಣನ ಮಾತುಗಳು ಬಿರುಗಾಳಿ ಅಪ್ಪಳಿಸಿದಂತೆ ಆ ಸೀತೆಯ ಕಿವಿಯ ತೆರೆಗಳಿಗೆ, ಕಿವಿಯ ಪೊರೆಗೆ ಬಿದ್ದಿದೆ. ಹಾಗೆ ಬಿದ್ದಂತೆಯೇ ಕಂಪಿಸಿ ಗೊರೆ ಬಿಟ್ಟ ಬಾಳೆ ಉರುಳುವಂತೆ ಅವಳು ಬಿದ್ದ್ಬಿಟ್ಟಿದ್ದಾಳಂತೆ. ಮುಂದಿನದು ಯಾವುದು ಅವಳಿಗೆ ಗೊತ್ತಿಲ್ಲ. ಅಷ್ಟೇ, ನಿನ್ನ ಬಿಟ್ಟ, ಸೀವರಿಸಿ ಬಿಟ್ಟ ಅನ್ನೋ ಮಾತನ್ನ ಕೇಳ್ತಿದ್ದ ಹಾಗೇನೆ ಅದು ಒಂದು ದೊಡ್ಡ ಬಿರುಗಾಳಿಯ ರೀತಿಯಾಗಿ ಅವಳಿಗೆ ಬಿದ್ದಿದೆ. ಅವಳು ಫಲಿತ ಕದಳಿಯಂತೆ ನೆಲಕ್ಕೆ ಒರಗಿದ್ದಾಳೆ. ಅವಳಿಗೆ ಅಂಗೋಪಾಂಗಗಳಲ್ಲಿ ಚೈತನ್ಯವೆಲ್ಲ ಹೊರಟೋಗಿದೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಣ ಮರುಗಿ ಕಣ್ಣೀರ್ ಕರೆದು ಒಂದು ಎಲೆಯಲ್ಲಿ ಆ ಪತ್ರವನ್ನ ಹಿಡಿದು ಅದನ್ನ ಅವಳಿಗೆ ನೆರಳಾಗಿ ಹಿಡ್ಕೊಳ್ತಾನಂತೆ. ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಇದ್ದಾನಂತೆ. ಹಾಗೆ ಮಾಡುವಾಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ, ಹಾ, ರಾಮನ ಸೇವೆ ಸಂದುದೇ ತನಗೆಂದು ಲಕ್ಷ್ಮಣ ರೋದಿಸಿದನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಾಮನ ಸೇವೆ, ಯಾಕಾದರೂ ನಾನು ಆ ರಾಮನ ಸೇವೆಯನ್ನು ಒಪ್ಕೊಂಡೆ ಅನ್ನೋ ಅಂತಹ ಒಂದು ಜುಗುಪ್ಸೆ ಅವನ ಮನಸ್ಸಿಗೆ ಬಂದಿದೆ, ನೋವು ಬಂದಿದೆ. ಹೀಗೊಂದು ಅರ್ಥ ಮಾಡ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ, ಈ ರೀತಿಯಾಗಿ ಗರ್ಭಿಣಿಯಾದಂತಹ ಮಡದಿ ಯಾವುದಾದರೂ ಕಾರಣದಿಂದ ಮೂರ್ಛೆ ಹೋದಾಗ ಪತಿಯಾದಂಥವನು ಮಾಡಬೇಕಾದಂತಹ ಸೇವೆಯನ್ನು ನಾನು ಮಾಡಬೇಕಾಯ್ತಲ್ಲ ಅನ್ನುವಂತಹ ನೋವು ಕೂಡ ಲಕ್ಷ್ಮಣನ ಒಂದು ಮನಸ್ಸಿನ ಆಳದಲ್ಲಿ ಇದೆ. ಅದೆಲ್ಲವನ್ನು ಮಿಶ್ರಿತ ವ್ಯಾಮಿಶ್ರವಾದಂಥ ಭಾವದಿಂದ ಮನಸ್ಸಿಗೆ ತಂದುಕೊಂಡು ಲಕ್ಷ್ಮಣ ರೋಧಿಸ್ತಾ ಇದ್ದಾನಂತೆ. ಇಲ್ಲಿ ಕವಿ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಅನ್ನುವುದರಲ್ಲಿ ಫಲಿತ ಕದಳಿ ಅನ್ನುವಂತಹ ಒಂದು ತುಂಬಾ ಸುಂದರವಾದಂತಹ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾನೆ, ಉಪಮೆಯನ್ನ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ಒಂದು ಬಾಳೆಗೆ ಒಂದೇ ಗೊನೆ. ಒಮ್ಮೆ ಗೊನೆ ಬಿಟ್ಟ ನಂತರ ಆ ಬಾಳೆಯ ಸಾವು, ಅದು ಮತ್ತೆ ಇನ್ನೊಂದು ಗೊನೆ ಬಿಡೋದಿಲ್ಲ. ಸೀತಾ ಮಾತೆಗಾದರೂ ಆದಿದ್ದು ಹಾಗೇನೆ. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಇದಾದ ನಂತರ ಅವಳು ರಾಮನೊಂದಿಗೆ ಜೀವನ ಮಾಡೋದೇ ಇಲ್ಲ, ಬದುಕೋದೇ ಇಲ್ಲ. ಲವಕುಶರ ಜನನದ ನಂತರ ಅವಳು ಮತ್ತೆ ಭೂಮಾತೆಯ ಮಡಲಲ್ಲಿ ಹೋಗುವಂಥದನ್ನೇ ನಾವು ಕಾಣುವಂಥದ್ದು. ಹಾಗಾಗಿ ಬಾಳೆಗೊಂದು ಗೊನೆ ಅನ್ನೋ ರೀತಿಯಾಗಿ ಅವನಿಜಾತೆಯಾದಂಥ ಸೀತೆಗೆ ಒಮ್ಮೆ ಮಾತ್ರ ಗರ್ಭಧಾರಣೆಯ ಒಂದು ಸಂದರ್ಭ, ಒಮ್ಮೆ ಮಾತ್ರ ಸುಖದ ಆ ಒಂದು ಕ್ಷಣಗಳು ರಾಮನೊಂದಿಗೆ ಬದುಕಿನ ಒಂದು ಸುಂದರವಾದ ಬಾಳೆ.

ಶೈತ್ಯೋಪಚಾರದಿಂದ ಒಂದು ಅರೆಗಳಿಗೆಯಲ್ಲಿ ಕಣ್ಣು ತೆರಿತಾಳಂತೆ ಸೀತೆ. ಕಣ್ಣು ತೆರೆದ ಸೀತೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾಳೆ. ಸೌಮಿತ್ರಿಯನ್ನ ನೋಡಿ ಕೇಳ್ತಾ ಇದ್ದಾಳೆ, ಒಂದೇ ಸಾರಿಗೆ ಖಡ್ಗದಿಂದ ನನ್ನ ಕೊರಳನ್ನ ಕೊಯ್ದು ಬಿಸಾಕದೆ ಹೀಗೆ ನನ್ನನ್ನ ಬಿಟ್ಟ ಕಾರಣವಾದರೂ ಏನು, ನಾನು ಮಾಡಿದಂತಹ ಅಪರಾಧವಾದರೂ ಏನು, ಕೈಯಾರೆ ಖಡ್ಗವನ್ನ ಕೊಟ್ಟು ತನ್ನ ಅರಸಿಯನ್ನ ಹೊಯ್ದು ಕೊಲ್ಲು ಎಂದು ಹೇಳದೆ ಈ ರೀತಿಯಾಗಿ ಕಾಡಿಗೆ ಕಳಿಸಿ ಬಾ ಅಂತ ಹೇಳನ್ನಲ್ಲ ರಾಘವ, ಆಹಾ ಕಾರುಣ್ಯ ನಿಧಿ ಅಲ್ವೇ ಅವನು ಅಂತ ಹೇಳಿ ಕಮಲ ಪತ್ರ ನೇತ್ರೆಯಾದಂತಹ ಸೀತೆ ಅಳಲತಾ ಇದ್ದಾಳಂತೆ, ತುಂಬಾ ದುಃಖದಿಂದ ನೊಂದುಕೊಳ್ತಾ ಇದ್ದಾಳಂತೆ. ಇಲ್ಲಿ ಈ 16ನೆಯ ಪದ್ಯದಿಂದ 31ನೆಯ ಪದ್ಯದವರೆಗೆ ಇರುವಂತಹ ಈ ಎಲ್ಲ ಪದ್ಯಗಳಲ್ಲಿ ಇಡೀ ಕನ್ನಡ ಕಾವ್ಯದಲ್ಲಿಯೇ ನಾವು ಕಾಣುವಂತಹ ಅತ್ಯಂತ ಮೊನಚಾದಂತಹ ವ್ಯಂಗ್ಯ ಭಾವ ಇಲ್ಲಿ ನಾವು ಕಾಣಬಹುದು. ಮತ್ತೆ ಎಲ್ಲ ರೀತಿಯಾದಂತಹ ಮಾನವೀಯ ಸ್ವಭಾವಗಳು, ಇಲ್ಲ ಮಾನವೀಯ ಮನಃಶಾಸ್ತ್ರದ ಆ ಮನಸ್ಸಿನ ನೆಲೆಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ 16ರಿಂದ 31ನೆಯ ಪದ್ಯದವರೆಗೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವ ಒಂದು ಸಂಗತಿ, ಆಘಾತಕಾರಿಯಾದಂತಹ ಸಂಗತಿ ಮೊದಲಿಗೆ ನಮ್ಮನ್ನು ಅಪ್ಪಳಿಸಿದಾಗ ನಮಗೆ ತೋರುವಂತಹ ಏಕೈಕ ಮಾರ್ಗ ಅಂದ್ರೆ ಆತ್ಮಘಾತಕತೆ. ನಮ್ಮನ್ನ ಯಾಕೆ ಉಳಿಸ್ತಾ ಸಾಯಿಸ್ಬಿಡಬಾರ್ದಿತ್ತ ಅನ್ನೋ ಒಂದು ಮೊದಲಿಗೆ ಸೂಚಿಸುವಂತ ತೋರುವಂತಹ ಪರಿಹಾರ. ಆ ನಂತರ ಕ್ರಮವಾಗಿ ಭಾವನೆಗಳು ಹೇಗೆ ಹೊರಹೊಮ್ಮಿ ಬೇರೆ ಬೇರೆಯ ರೂಪಗಳನ್ನ, ಬೇರೆ ಬೇರೆಯ ಸ್ತರಗಳನ್ನ, ಬೇರೆ ಬೇರೆಯ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ 16ರಿಂದ 31ನೆಯ ಈ ಷಟ್ಪದಿಯವರೆಗೆ ನಾವು ಕಾಣ್ತಾ ಹೋಗ್ಬೋದು. ಈಗ ಮೊದಲನೆಯದರಲ್ಲಿ ಸೀತೆ ಮಾಡಿರೋದಾದ್ರೂ ಅದೇ, ಇದು ಧ್ವನಿ. ಅಲ್ಲಿ ನೋಡಿ ಅಂತ ವ್ಯಂಗ್ಯ ಧ್ವನಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ.

ಈಗ ಅಬಲೆಯಾಗಿರುವಂತಹ ಅಬಲೆ ಸ್ತ್ರೀ ಸೀತೆ ತನ್ನ ಪರಿಸ್ಥಿತಿಯನ್ನ ಹಂತ ಹಂತವಾಗಿ ತನಗೇ ತಾನು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ. ರಘುಶ್ರೇಷ್ಠ ನನ್ನ ಬಿಟ್ಟನೆ, ನಿಜವಾಗ್ಲು ಬಿಟ್ಬಿಟ್ನ, ನನಗಾಗಿ ರಾವಣನೊಡನೆ ಯುದ್ಧ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕರೆದುಕೊಂಡು ಬಂದಂತಹ ಆ ರಘುಶ್ರೇಷ್ಠ ನನ್ನನ್ನು ಬಿಟ್ಟನೆ, ಅಕಟಕಟ ತಾ ಮುಟ್ಟನೆ, ನನ್ನನ್ನು ಮುಟ್ಟಲ್ವಾ ಅವನು ಇನ್ಮೇಲೆ? ನನಗೆ ಕೊಟ್ಟಿದ್ದಂತಹ ಆ ಒಂದು ಸುಂದರವಾದಂತಹ ಬಾಳಿಗೆ ಸಂಚಕಾರವನ್ನ ತಂದು ಬಿಟ್ನ ಅವನು ನಿಜವಾಗ್ಲು ಲಕ್ಷ್ಮಣ, ಹೇಳಿದನ ಅವನು ಈ ರೀತಿಯಾದಂತಹ ಅರಣ್ಯದಲ್ಲಿ ನನ್ನನ್ನ ಬಿಟ್ಟು ಬಿಟ್ಟು ಬಾ ಅಂತ ಹೇಳಿ ನಿನಗೆ ನಿರೂಪವನ್ನ ಸತ್ಯವಾಗಿಯೂ ಕೊಟ್ಟನ? ಅಯ್ಯೋ ಕೆಟ್ಟನೆ, ನಾನು ಕಣ್ಗೆಟ್ಟನೆ, ಕೆಟ್ಟೋದ್ನಲ್ಲ. ಈ ರೀತಿಯಾಗಿ ಅವನು ಒಂದೊಮ್ಮೆ ಮಾಡಿದ್ದೆ ಆದರೆ ನನ್ನ ಬಾಳು ಮೂರಾ ಬಟ್ಟೆ ಆಗೋಯ್ತಲ್ಲ, ಹೇಗೆ ನಾನು ನನ್ನ ಮನೋವಲ್ಲಭನಾದಂತಹ ರಾಮನನ್ನ ಬಿಟ್ಟು ಈ ಅಡವಿಯಲ್ಲಿ ಪಿಶಾಚಿಯಂತೆ ಅಲೆಯುತ್ತಾ ನಾ ಹೇಗಿರಲಿ, ಕೆಟ್ಟಿರಲ ಎಂದು ಅಬಲೆ ವರಲ್ದಳು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕವಿಯ ಮತ್ತೊಂದು ಚಾತುರ್ಯವನ್ನ ನಾವು ಗಮನಿಸಬೇಕು. ಇಲ್ಲಿ ಮೂರ್ಧನ್ಯ ವರ್ಣಗಳಾದಂತಹ ಟವರ್ಗದ ಟ ವರ್ಣವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾನೆ. ಆ ಮತ್ತೆ ಮತ್ತೆ ಆ ಟವರ್ಗದ ಪ್ರಯೋಗ, ಮೂರ್ಧನ್ಯ ವರ್ಣಗಳ ಪ್ರಯೋಗ ಆ ಪರಿಸ್ಥಿತಿಯ

ಅಪಕರ್ಷತೆ ಎನ್ನುವೆ ಮತ್ತೆ ಅದನ್ನ ಸ್ವೀಕಾರ ಮಾಡಬೇಕಾದ್ರೆ ಸೀತೆ ಎಷ್ಟು ಕಷ್ಟಪಟ್ಟು ಅದನ್ನ ಒಪ್ಕೊಳ್ಬೇಕಾಯ್ತು ಅನ್ನೋ ಅಂತಹ ಸೀತೆಯ ಒಂದು ಸಂಕಷ್ಟವನ್ನು ಕೂಡ ಅದು ಆ ವರ್ಣಗಳ ಪ್ರಯೋಗ ಕೂಡ ಕವಿಗಳ ಕಾವ್ಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಷಟ್ಪದಿ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತೆ ನೋಡಿ, ಅವಳು ಹಿಂದಿನದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಯಾವಾಗ ವಿವಾಹದ ಕಾಲದಿಂದ ಅವಳು ತನ್ನ ಕಳೆದ ಬಾಳ್ವೆಯನ್ನ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾಳೆ. ನೋಡಿ,

ಅಂದು ಮಿಥಿಲಾಪುರಕ್ಕೆ ವಿಶ್ವಾಮಿತ್ರ ಮುನಿಯೊಂದಿಗೆ ಬಂದು ಆ ಹರಧನಸ್ಸನ್ನ ಮುರಿದು ಮದುವೆಯಾದಂದಿನಿಂದ ಮೊದಲಾಗಿ ನನ್ನನ್ನ ಏಕ ರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನ ನೋಡ್ಕೊಂಡು ಬಂದಿದ್ದಾನೆ. ನಾನು ಒಂದು ಕ್ಷಣ ಅಗಲಿದೆ ಅಂದರೆ ತಾನು ನೊಂದುಕೊಳ್ತಿದ್ದಂತಹ ರಾಮ ನನ್ನನ್ನ ಬಿಟ್ಟನೆ, ಸೌಖ್ಯವನ್ನ ಪಡ್ತಾ ಇದ್ದಾನೆ ನನ್ನನ್ನ ಬಿಟ್ಟು. ನನಗಾಗಿ ಕಾಡು ಕಾಡನ್ನೆಲ್ಲ ಅಲದು ಕಪಿ ಸೈನ್ಯವನ್ನ ಕಟ್ಟಿ ಕಡಲಿಗೆ ಸೇತುವೆಯನ್ನ ಕಟ್ಟಿ ದೈತ್ಯರನ್ನೆಲ್ಲ ಕೊಂದು ಅಗ್ನಿ ಮುಖದಲ್ಲಿ ನನ್ನನ್ನ ಪರೀಕ್ಷೆ ಮಾಡಿ ಅಗ್ನಿ ಪೂತೆಯಾದಂತಹ ನನ್ನನ್ನ ಮತ್ತೆ ಬಿಟ್ಟನೆ. ನನ್ನಲ್ಲಿ ಅಪರಾಧವನ್ನ ಅವನು ಕಂಡುಬಿಟ್ನ. ಇದು ನಿಜವಾ? ಇದು ನಂಬಬಹುದಾ? ನಾನು ಕಿವಿಯಾರೆ ಕೇಳ್ತಿರೋಂಥದ್ದು ಸತ್ಯವಾ? ಅದೇ ಅವಳಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಮತ್ತೆ ಮತ್ತೆ ಎಲ್ಲವನ್ನು ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ಗೊಂದಲದ ಒಂದು ಬೀಡಾಗಿದೆ ಇವಾಗ.

ಸೀತೆ ಈಗ ಇರುವಂತಹ ಏಕೈಕ ಆಸರೆ ಲಕ್ಷ್ಮಣ. ಅವಳು ಹೇಳ್ತಾ ಇದ್ದಾಳೆ, ನೀನು ನನಗೆ ಎಲ್ಲರಲ್ಲಿ ಅತ್ಯಂತ ಪ್ರಿಯನಾದಂತಹ ಮೈದುನ. ನಾವು ಅರಣ್ಯ ವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಾಡಿನಲ್ಲಿ ಸಂಚಾರ ಮಾಡುವಾಗ ನನ್ನ ಕಾಲ್ಗಳು ಸೀಳಿ ರಕ್ತ ಬರುವಾಗ ನನ್ನನ್ನು ಉಪಚಾರ ಮಾಡಿದೀಯಾ? ಗರ್ಜಿಸಿ ಬಂದಂತಹ ವಿರಾದನನ್ನ ಮರ್ದಿಸಿದ್ದೀಯಾ? ನನ್ನನ್ನ ರಕ್ಷಿಸಿದ್ದೀಯಾ? ಪಂಚವಟಿಯಿಂದ ನಾನು ಬಲವಂತವಾಗಿ ಕಳಿಸಲು ನೀನು ಹೋಗಿದ್ದೀಯಾ? ಇಷ್ಟೆಲ್ಲ ಪ್ರೀತಿಯಿಂದ ಮಮತೆಯಿಂದ ನೀನು ನನ್ನ ಜೊತೆ ಆ ಮೈದುನತನವನ್ನ ಮೆರೆದಿದ್ದೀಯಾ? ನೀನು ಇಂತಹ ಒಲುಮೆಯ ಮೈದುನನಾದಂತ ನಿನಗೆ ಹೇಗೆ ಮನಸ್ಸು ಬಂತು ಸೌಮಿತ್ರಿ? ಈ ರೀತಿಯಾದಂತಹ ದಟ್ಟಡವಿಯಲ್ಲಿ ನನ್ನನ್ನ ಏಕಾಂಗಿಯಾಗಿ ರಥದಿಂದ ಇಳಿಸಿ ವಾಪಸ್ಸು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ಅವಳು ಮತ್ತೆ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾಳೆ.

0: ವಿಷಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರು ಆಗ್ತಾ ಇದೆ. ಚಿಂತನೆಗೆ ಒಂದು ನಿರ್ದಿಷ್ಟವಾದ ದಿಕ್ಕುಗತಿಗಳು ಕಾಣ್ತಾ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು, ಬರ್ತಾ ಇದೆ ಅಂತ ಕೇಳಿದಂಥವಳು, ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ? ಆ ರಾಮನ ರಮಣೀಯ ಮನೋಹರವಾದಂತಹ ರೂಪವಾದರೂ ಎಂಥದ್ದು, ಅವನ ನೀಲವಾದಂತಹ ಮೂಗಿನ ಸೌಂದರ್ಯವೋ, ಅವನ ತುಂಬಿದ ಕೆನ್ನೆಗಳ ಒಂದು ಸೌಂದರ್ಯವೋ, ಆ ಕಣ್ಣಿನ ಹೊಳಪೋ, ನಿಡಿದಾದ ಹುಬ್ಬುಗಳ ಆ ಒಂದು ಸೌಂದರ್ಯವೋ, ಆ ಅಗಲವಾದಂತಹ ಹಣೆಯೋ, ಥಳಥಳಿಸುವಂತಹ ಮಕುಟವೋ, ಕಿವಿಯಲ್ಲಿ ಇರುವಂತಹ ಮಕರ ಕುಂಡಲವೋ, ಚುಬುಕಾಗ್ರವೋ, ಗದ್ದದ ತುದಿಯೋ, ಹೀಗೆ ಲಲಿತವಾದಂತಹ ಕೆಂಪಾದಂತಹ ತುಟಿಗಳ ಒಂದು ಚೆಲುವೋ, ಹೊಳೆಯುವಂತಹ ದಂತ ಪಂಕ್ತಿಯ ಒಂದು ಸೊಬಗೋ, ಆ ಎಳೆನಗೆಯ ಮೋಹನವೋ ಚೆಲ್ಲುವೋ, ಇಂತಹ ಸಿರಿ ಮೊಗದಿಂದ ಕೂಡಿರುವಂತಹ ಆ ರಾಘವನ ಆ ಒಂದು ಮೊಗವನ್ನ ನಾನು ನೋಡದೆ ಹೇಗಿರಲಿ? ಲಕ್ಷ್ಮಣ, ನೀನು ನನ್ನನ್ನ ಇಲ್ಲಿ ಕಾಡಿನಲ್ಲಿ ಬಿಟ್ಟು ಹೋಗುವ ನಿರ್ಧಾರವನ್ನ ಹೊತ್ತು ಬಂದಿದ್ದೀಯಲ್ಲ. ಆ ರಾಘವನ ಚೆಲುವನ್ನ, ರಮಣೀಯ ಮನೋಹರವಾದಂತಹ ರೂಪವನ್ನ ಕಣ್ಗಳಿಂದ ಕಾಣದೆ ನಾನು ಹೇಗಿರಲಿ ಎಂದು ಹೇಳಿ ಅವಳು ಕಳವಳಿಸ್ತಾ ಇದ್ದಾಳೆ. ಭುವನಾಭಿರಾಮನನ್ನ ನೋಡದೆ ನಾನು ಹೇಗೆ ಬಾಳಲಿ ಅಂತ ಹೇಳ್ತಾ ಇದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Afternoon. This is Akashvani and I am Abhishek Mukhopadhyay with the Midday News. The headlines. India lodges strong protest against Pakistan over Kashmir issue at UNSC, accuses Islamabad of misusing its position as co-chair. Indian Embassy in Tehran issues revised advisory for Indian nationals to continue to avoid all non-essential travel to Iran. IMD issues red alert for very heavy rainfall over Konkan and Goa today. Assam on high alert after heavy rain accompanied with flash floods hit parts of Arunachal Pradesh. Hockey India announces 24-member junior women's squad for upcoming United Kingdom tour beginning next month. And in FIFA World Cup, Colombia qualifies for round of 32 after beating DR Congo 1-0 in Mexico today. India strongly objected to Pakistan raising the Kashmir issue at a United Nations forum, accusing Islamabad of politicizing the platform, also slammed it for misusing its position as co-chair instead of being unbiased as behooves the position. The remarks were made by India's permanent representative to the UN in New York, P. Harish, in response to comments by Pakistan's permanent representative, Asim Iftikhar Ahmed. Responding to Pakistan's intervention, Mr. Harish criticized the conduct of

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ

0: ದೇಶ ಮೂಲದ ವ್ಯಕ್ತಿ ಇದೆ, ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹಿ ಇಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿ ಇದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹಿ ಇಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ಧ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು.

0: ಸಿದ್ದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ.

0: ಅಲ್ಲವೇ ಗುರುಜಿ?
1: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ, ಅಪ್ನಿ ಬುದ್ಧಿ ಸೆ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
2: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
0: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನನಿ ಹೈ.
1: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೆ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
0: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
1: ತಾಲಾಬ್ ಅಂದ್ರೆ ಕೊಳ.
2: ಕಿನಾರೆ ಅಂದ್ರೆ?
1: ಕಿನಾರೆ ಅಂದ್ರೆ ತೀರ ಅಥವಾ ದಡ.
0: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
1: ಹೌದು, ಪೇಡ್ ಅಂದ್ರೆ ಮರ.
2: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
1: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
0: ಜಾಮೂನ್ ಮರನಾ ಗುರುಜಿ?
1: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
2: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
1: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
0: ಗುರುಜಿ, ಮಜೆ ಸೆ ರಹನಾ ಅಂದ್ರೆ
2: ಸಂತೋಷವಾಗಿರುವುದು ಅಲ್ವಾ ಗುರುಜಿ?
1: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
2: ಮಗರ್ಮಚ್ಚ ಯಾನಿ ಕ್ಯಾ ಹೈ?
1: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭಿ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
0: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
1: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
2: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
1: ಹಾ, ಠೀಕ್ ಕಹಾ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
0: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
1: ಹೌದು.
2: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
2: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೆ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೆ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೆ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
0: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
1: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
0: ತಬುಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
2: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ, ಆಜ್ ಉಸೆ ಹಿ ಲಾಯಿಯೇ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
0: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೆ ಏನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ, ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ, ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ, ಲೇಕಿನ್ ವಹ ನಹಿ ಮಾನಿ. ಉಸ್ಕಾ

0: एक ही हट था कि बंदर को खाना है। अब मगरमच्छ क्या करे, इसी दुविधा में वह बंदर के पास आया।
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु।
1: ओहो हेंडतिय मातु केली मोसळेयु चिंते गीडायितु। ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ.

0: ತಂದೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ, ಲೇಕಿನ್ ಮಗರ್ಮಚ್ಚ ನೇ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮ್ಹಾರೇ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ, ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೇ ಕಹಾ,
2: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
0: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
1: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೇ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ, ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
0: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
1: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ, ತುರಂತ ಉಸ್ನೆ ಮಗರ್ಮಚ್ಚ ಸೇ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಝಾ ಅಂದ್ರೆ
0: ಏನೂ ಮಾಡಲು ತೋಚಲಿಲ್ಲ ಅಂತ.
2: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
0: ಎದೆಗುಂದಲಿಲ್ಲ.
2: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
1: ದೋಸ್ತ್, ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭಿ ಸ್ವಾದಿಷ್ಟ ಹೈ. ಅಚ್ಚಾ ತೋ ಮೈ ತುಮ್ಹಾರಾ ಹೃದಯ ಹಿ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹಿ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹಿ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
0: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
2: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
0: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
2: ತೋ ಮಗರ್ಮಚ್ ನೇ ಕ್ಯಾ ಕಹಾ?
1: ಮಗರ್ ನೇ ಕಹಾ, ಅಚ್ಚಾ ಮಿತ್ರ, ಕೋಯಿ ಬಾತ್ ನಹೀ, ಮೈ ತುಮ್ಹೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂಂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
2: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
1: ಬಹುತ್ ಬಡಿಯಾ ವಿದ್ಯಾ.
0: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
2: ಹಾ, ಫಿರ್ ಕ್ಯಾ ಹುವಾ?
1: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ ಕರ್ ಬೈಠ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
2: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
0: ಕ್ಯಾ ಕಹಾ, ಏನು ಹೇಳಿತು?
1: ಧೋಕೆ ಬಾಸ್, ಮೈನೆ ತುಮ್ ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ ಜಾಮುನ್ ಖಿಲಾಯೇ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸಘಾತ್ ಕಿಯಾ, ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂಂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಠ ಕಹಾ, ಪರ್ ಮೈನೆ ಝೂಠ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೇ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಚ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ.
2: ಅಬ್ಬಾ, ಕೋತಿ ಬಚಾವಾಯ್ತು.
1: ಅಚ್ಚಾ
0: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವ.

0: ಜನನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
2: ಮುಜೆ ಬಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಯೆಂಗೆ.
2: ಧನ್ಯವಾದ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತಾಗಿ ಡಾ ಚಂದ್ರನಾಯಕ್ ಬಿಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45. ಪ್ರಚಲಿತ ವಿದ್ಯಮಾನ 9:15. ರಾತ್ರಿ 9:30 ಕ್ರೀಡಾಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸೀನ್ ಅವರೊಂದಿಗಿನ ಸಂದರ್ಶನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನವಿದೆ. ತಬಲಾ ಸಾಥ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಸಹಕಾರ ಪಂಚಾಕ್ಷರಿ ಹಿರೇಮಠ್. ಗಮನಿಸಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿವೆ.

0: ಬಣ್ಣಗಳ ಮಳೆಬಿಲ್ಲನ್ನು ನಿಮ್ಮ ಕಿವಿಗೆ ತಲುಪಿಸುತ್ತಿರುವ ಸದಾ ನಿಮ್ಮೊಂದಿಗೆ.
1: ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ.
2: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿರೀಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:01:20 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದ್ರೆ, ಅಲ್ಲಿ ಜಾತಿಯನ್ನು ಕೇಳೋದು, ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ, ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
3: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
2: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತ? ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮ್ಮ ಕೇಳಿದ್ರು, ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
3: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡುವುದು ಸ್ವಲ್ಪ ಕಷ್ಟ ಸರ್, ಆದ್ರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದ್ ಸ್ವಲ್ಪ ಸಾಧ್ಯತೆ ಹೆಚ್ಚುತ್ತೆ ಸರ್. ಮಾಲೀಕರು ಏನಾದ್ರೂ ವಾಟ್ಸ್ಆಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮ್ಗೆ ಧರ್ಮದ ಕಾರಣ ಕೇಳಿ, ನಿಮ್ಗೆ ನಿಮ್ ಜಾತಿ ಕಾರಣ ಕೇಳಿ, ನಿಮ್ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
2: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಬಾಡಿಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗ್ಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕೆ ಆಗಲ್ಲ.

0: ತುಂಬಾ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತಿರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
1: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂತ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರು ವೆಬ್ಸೈಟ್ ಇದೆ ಸರ್, ncm.nic.in ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು FIR ಆಗುತ್ತೆ. ಇನ್ನ ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
0: ಈ ಎಲ್ಲ ಕ್ರಮಗಳಿವೆ, ಆದ್ರೂ ಸಮಸ್ಯೆ ಅಲ್ಲಿ ಅಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
1: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ, ಜಾತಿ, ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ, ಅವರು ಬೇರೆ ಕಾರಣ ಹೇಳ್ತಾರೆ. ಆದ್ರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
0: ಅಲ್ವಾ? ಆದ್ರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನ ಬಾಡಿಗೆ ನೀಡಬೇಕಾಗತ್ತೆ, ಅಲ್ಲಿ ಯಾರೇ ಬಂದರೂ ಕೂಡ ಅವರ ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನ ಮಾಲೀಕರು ಕೂಡ ತಿಳ್ಕೊಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಒಂದ್ಸಲ ಸೇರ್ಕೊಂಡ್ಮೇಲೆ ಅಲ್ಲಿ ಏನಾದ್ರೂ ಇನ್ನೊಂದು ಸಮಸ್ಯೆ ಶುರು ಆದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 3:36 ಆಗಿದೆ. ನನ್ನ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆಗೆ ಸಖತ್ ಬದಲಾಗೋಗುತ್ತೆ ರೀ. ಸಂಜೆ ಆಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ, ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ ಅಂತ ಕೇಳಿದ್ರೆ ಪ್ರತಿಯೊಂದು ಕ್ಷಣವೂ ಹೊಸ ಮಾಹಿತಿಯ ಸಾಗರನೇ. ಹಾಗಾದರೆ ನಡೀರಿ ಆ ಜ್ಞಾನ ಸಾಗರದಲ್ಲಿ. ನಿಮ್ಮನ್ನು ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನ ಈ ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮ. ಸೊ ಮತ್ತಾಕೆ ತಡೆ, ಇವತ್ತು ಬರೀ 25 ನಿಮಿಷ ಮಾತ್ರ ಕ್ವಿಜ್ ಆಗಿರೋದ್ರಿಂದ ತಕ್ಷಣವೇ ಆರಂಭ ಮಾಡಿಬಿಡೋಣ ನಮ್ಮ ಕ್ವಿಜ್ ಟೈಮ್. ಸೊ ಹಾಗಾದರೆ ನೀವು ಕೂಡ ರೆಡಿ ಆಗಿದ್ದೀರಾ ನಮ್ಮ ಕ್ವಿಜ್ಗೆ? ಸೊ ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಹೊಂಬಿಸಿಲು ಕ್ವಿಜ್.

ಓಕೆ, ಸೊ ಎಲ್ಲರೂ ಸಿದ್ಧನಾ? ನನ್ನ ಮೊದಲ ಪ್ರಶ್ನೆ ಇದಾಗಿದೆ, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು ಮತ್ತು ಎಷ್ಟು ಹಾಡುಗಳು ಇದೆ? ನಿಮ್ಗೆ ಏನಾದ್ರು ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ,

4809-01013 ಗೆ ಸಂದೇಶ ಕಳಿಸಬಹುದು. ಮತ್ತೊಮ್ಮೆ ನಮ್ಮ ಹೊಂಬಿಸಿಲಿನ ಮೊದಲ ಕ್ವಶನ್, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು? ನೀವು ಕೂಡ ಉತ್ತರವನ್ನ ಕಳಿಸಿ 9480901013. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು ಬಾಲಿವುಡ್ನ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಸಿನಿಮಾ ಯಾವುದು ಅಂತ. ಬಹಳಷ್ಟು ಜನ ತುಂಬ ಜನ ಮೆಸೇಜ್ ಕಳಿಸಿದ್ರ, ಆಲ್ಮೋಸ್ಟ್ 99% ಸರಿಯಾದ ಉತ್ತರ ಕಳಿಸಿದಿರ. ಆದರೆ ಇವತ್ತು ಸಮಯದ ಅಭಾವದಿಂದ ನಾನು ಎಲ್ಲ ಸರಿಯಾದ ಉತ್ತರಗಳನ್ನು ಕಳಿಸಿರುವ ಹೆಸರು ಓದೋಕ್ಕಾಗಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಯಾರ್ಯಾರು ಕಳಿಸಿದ್ದಾರೆ. ಫಸ್ಟ್ ಕಳಿಸಿರುವ ಸ್ವಲ್ಪ ಜನ ಹೆಸರನ್ನು ಮಾತ್ರ ಖಂಡಿತವಾಗ್ಲೂ ಓದ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿ ಅವರು ಬಿಂದು ಪ್ರಕಾಶ್ ಅವರು ಹೊನ್ನೂರಿನಿಂದ, ಹೊನ್ನೂರು ಅಲ್ಲಿ ಹನುಮಂತಪುರದಿಂದ, ಸುಷ್ಮಾ ಕಾರ್ತಿಕ್ ಅವರು ಕಳಿಸಿದ್ದಾರೆ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಬಿ ಎಂ ವಿಶ್ವನಾಥ್, ಚನ್ನಬಸಪ್ಪ ಕರಮಡಿಯವರು, ಅನಿಲ್ ಭೀಷ್ಟಣ್ಣನ್ ಅವರು, ಬಾಬಾ ಕಲ್ಯಾಣ್, ಮಂಜುನಾಥ್ ಇಂದರಿಗಿ ಅವರು, ಎನ್ ಜಿ ಬಸವರಾಜ್ ಅವರು, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಪ್ರಕಾಶ್ ಅಕ್ಕಿಪಾಡಿಯವರು ಹಂಪಿಯಿಂದ, ಜಾಫರ್ ಅವರು, ಶ್ರೀಕಾಂತ್ ಘೋಡ್ಖಂಡಿ ಅವರು, ಶ್ರೀಮಂತ್ ಹೊಸಮನಿ ಬೀದರ್ನಿಂದ, ಹಾಗೂ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಪದ್ಮಶ್ರೀ ಕುಟುಂಬ, ಹಾಗೆ ತುಂಬ ಜನ, ಚಂದ್ರಕಾಂತ್ ಅವರು, ಮಂಡಿಕಲ್ ಕೃಪಾ ಅವರು, ನೀವೆಲ್ಲ ಕಳಿಸಿದ್ದೀರಾ, ಮಂಜುನಾಥ್ ಲಗ್ಗೆರೆ ಅವರು. ಖಂಡಿತವಾಗ್ಲೂ ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಹೌದು, 1932 ಬಿಡುಗಡೆಯಾದ ಇಂದ್ರಸಭಾ ಎಂಬ ಸಿನಿಮಾ ಅದೊಂದು ಫ್ಯಾಂಟಸಿ ಸಿನಿಮಾ ಆಗಿತ್ತು, ಸಂಗೀತಮಯ ಸಿನಿಮಾ. ಹೌದು, ಈ ಚಿತ್ರದಲ್ಲಿ ಅಚ್ಚರಿಯ 72 ಹಾಡುಗಳು ಇದ್ದು ಇದಕ್ಕಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಪಡೆದಿದೆ. ಈ ಚಿತ್ರವು ಮೂಲತಃ ಒಂದು ಆಪರೇಟಾ ಸ್ಟೈಲ್ ಅಂತಾರಲ್ಲ, ಸಂಗೀತ ನಾಟಕ ಶೈಲಿಯ ಚಿತ್ರವಾಗಿದ್ದು, ಪಾತ್ರಗಳು ಸಾಮಾನ್ಯವಾಗಿ ಇಲ್ಲಿ ಸಂಭಾಷಣೆ ಅಥವಾ ಮಾತನಾಡೋಕ್ಕಿಂತ ಹೆಚ್ಚಾಗಿ ಪದ್ಯ ಮತ್ತು ಹಾಡುಗಳ ಮೂಲಕವೇ ಕಥೆಯನ್ನು ಮುಂದುವರಿಸುತ್ತೆ ಅಲ್ವಾ. ಅದಾದ ನಂತರ ಹೇಳ್ತಾರೆ, ಹಮ್ ಆಪ್ಕೆ ಹೇ ಕೌನ್ ಅಲ್ಲಿ 14 ಇತ್ತು, ರಾಕ್ ಸ್ಟಾರ್ ಅಲ್ಲಿ 14 ಅಂತ. ಬಟ್ ಯಾರು ಈ ಸಿನಿಮಾ ಇಂದ್ರಸಭಾ ಸಿನಿಮಾನ ಬೀಟ್ ಮಾಡೋಕ್ಕಾಗದೇ ಇಲ್ಲ. ಏನಂತೀರಾ? ಥ್ಯಾಂಕ್ ಯು ಎವ್ರಿವನ್ ನಿಮ್ಮ ಸಂದೇಶಗಳಿಗೆ, ನಿಮ್ಮ ಉತ್ತರಗಳಿಗೆ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
7: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
8: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
7: ಒಳ್ಳೆ ಟೀಚರ್ಸ್ ಇರಬೇಕು,
8: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
7: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು, ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.
0: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ 2 ಪ್ರಶ್ನೆ, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ ನಲ್ಲಿ ಒಟ್ಟು 8 ತಂಡಗಳು ಭಾಗಿಯಾಗಿದ್ವು? ಮತ್ತೊಮ್ಮೆ ಕೇಳ್ತೀನಿ ನಮ್ಮ ಪ್ರಶ್ನೆ. ಈ ಬಾರಿಯ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಿದೆಯಲ್ಲ, ಪುರುಷರ ವರ್ಲ್ಡ್ ಕಪ್, ಅದರಲ್ಲಿ ಟೋಟಲ್ ಆಗಿ 8 ತಂಡಗಳು ಭಾಗಿಯಾಗಿದೆ? ನಿಮ್ಗೆ ಏನಾದ್ರು ಉತ್ತರ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಗೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಓಕೆ, ನಮ್ಮ ಪ್ರಶ್ನೆಯಾಗಿತ್ತು, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು ಅಂತ. ಸುಮಾರು ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮ ಉತ್ತರಗಳಿಗಾಗಿ. ಆದರೆ ಇವತ್ತು ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಫಸ್ಟ್ ಕಳಿಸಿರುವ ಸ್ವಲ್ಪ ಹೆಸರು ಮತ್ತು ಆದಷ್ಟು ರಿಪೀಟ್ ಆಗದಿರೋಂಥ ಹೆಸರುಗಳನ್ನು ಓದೋಕ್ಕೆ ನಾನು ಟ್ರೈ ಮಾಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ಸರಿಯಾದ ಉತ್ತರ 48 ತಂಡಗಳು. ಹೌದು, ಇದೇ ಮೊದಲ ಬಾರಿ 32 48 ತಂಡಗಳು ತಲಾ 4 x 12 ಗ್ರೂಪ್ಗಳಾಗಿ ವಿಂಗಡಿಸಲಾಗಿದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿಯಾಗಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 104 ಪಂದ್ಯಗಳು ಹೊಂದಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡೋದಾದ್ರೆ, ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಕೆ ಹಳ್ಳಿ ಅವರು, ಚಂದ್ರಶೇಖರ್ ತಾವರೆಕೆರೆ, ಲಕ್ಷ್ಮೀ ದೇವಮ್ಮ ಸಾಧನೂರು, ವಿವೇಕಾನಂದ ಅವರು, ಬಿಬಿ ಭೂಮಿಕಾ ಅವರು, ದತ್ತು ಕಲ್ಬುರ್ಗಿಯಿಂದ, ರಮ್ಯಾ ಮಲ್ನಾಡು, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾಯಿಂದ, ಲೀಲಾ ಬೇಗೂರ್ನಿಂದ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಪ್ರತಿಮಾ ಸಾನ್ವಿ, ಪರ್ಜನ್ಯ ತೇಜಸ್ವಿ ಹೊಸನಗರದಿಂದ, ಶರಣ ಬಸವ ಮಾನ್ವಿ ಹಾಗೂ ಜಿ ಎಸ್ ಭೋಜರಾಜ್, ಮೋನಿಕಾ ಸೋಮನಶೆಟ್ಟಿ ಹಳ್ಳಿಯಿಂದ, ನಾರಾಯಣ ಉದಯನಗರದಿಂದ, ಮಂಗಳ ಮೈಸೂರಿನಿಂದ, ವಾಸಿಮಲ್ಲಿ ಜಗಳೂರಿನಿಂದ, ಶ್ರೀನಾಥ್ ಮಾಗಡಿ ರೋಡಿನಿಂದ, ಹಾಗೆ ವಿವೇಕಾನಂದ ಜ್ಞಾನಭಾರತಿ ನಗರದಿಂದ, ಬಹಳಷ್ಟು ಜನ ಚಂದ್ರಶೇಖರ್ ತಾವರೆಕೆರೆಯಿಂದ, ಇನ್ನು ನೇತ್ರ ಅವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ.

0: ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದಗಳು. ಸೊ ನಮ್ಮ ಮುಂದಿನ ಪ್ರಶ್ನೆ ಹೋಗುವ ಮುಂಚೆ ಒಂದು ಚಿಕ್ಕ ಬ್ರೇಕ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ನಮ್ಮ ಮುಂದಿನ ಪ್ರಶ್ನೆ, ನಟ ಯಶ್ ರವರು ಅಭಿನಯಿಸಿರುವ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಪ್ರಾಬಬಲಿ ಬಿಡುಗಡೆಯಾಗುವಂತೆ ಸಿದ್ಧವಾಗಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಯಶ್ ಅಭಿನಯದ ಈ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ. ಗೊತ್ತಲ್ಲ, ನಮ್ಮ ಸಂದೇಶ ಕಳಿಸೋ ನಂಬರ್ 9480901013.

ಓಕೆ, ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆ ಆಗಿತ್ತು, ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಬಿಡುಗಡೆಗೆ ರೆಡಿಯಾಗಿದೆ, ಇದರ ನಿರ್ದೇಶಕರು ಯಾರಂತೂ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದೀರಾ. ನಾನಾಗಲೇ ಹೇಳಿದಾಗೆ ಆಟ ಅಂದರೆ ನಿಯಮ ಇರುತ್ತೆ, ಆದಷ್ಟು ಓದಿದವರ ಹೆಸರನ್ನು ನಾನು ಖಂಡಿತ ಓದ್ತಿಲ್ಲ. ಆದರೂ ಸರಿಯಾದ ಉತ್ತರ ಕೊಟ್ಟಿರೋರು ಯಾರು ಅಂತ ನೋಡೋದಾದರೆ, ಸುಧಾ ಬುದಿಹಾಲ್, ಲೀಲಾ ಬೇಗೂರು, ಶ್ರೀಮಂತ್ ಹೊಸ್ಮನಿಯವರು, ಯತೀಶ್ ಕೆ ಆರ್ ತುಮಕೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರದಿಂದ, ಬಿ ವಿ ಕೃತಿಕಾ, ಗಣೇಶ್, ವೆಂಕೋಬ ನಾಯಪ್ ಅವರು, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೂ ಬಹಳಷ್ಟು ಜನ ಮತ್ತೆ ಸಂಪಿಗೆ ಮರ ಹಾಡು ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದೀರಾ. ಶಾನ್ ಟೈಲರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ಸುರೇಶ್ ಅವರು ಸಂದೇಶ ಕಳಿಸಿದ್ದಾರೆ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ನೀವೆಲ್ಲರೂ ಕಳಿಸಿರುವಂತೆ ಗೀತು ಮೋಹನ್ ದಾಸ್ ಸರಿಯಾದ ಉತ್ತರ, ಕರೆಕ್ಟ್. ಇವರ ಮೂಲ ಹೆಸರು ಗಾಯತ್ರಿ ದಾಸ್. ವೃತ್ತಿಪರವಾಗಿ ಇವರು ಚಿತ್ರರಂಗದಲ್ಲಿ, ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಕೆಲಸಗಳಿಗೆ ಖ್ಯಾತಿಯನ್ನು ಪಡೆದಿರುವಂತಹ ಇವರು ಮಾಜಿ ನಟಿ ಮತ್ತು ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರ್ತಾರೆ. 2013 ಇವರು ನಿರ್ದೇಶಿಸಿದ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಲಯರ್ಸ್ ಡೈಸ್ ಈ ಚಿತ್ರವು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದೆ. ಸೊ ನೀವೆಲ್ಲರೂ ಭಾಗವಹಿಸಿದಂತಹ ಈ ಹೊಂಬೆಸಿಲು ಕಾರ್ಯಕ್ರಮದ ಕ್ವಿಜ್ಗೆ ಆತ್ಮೀಯ ಧನ್ಯವಾದಗಳು.

0: ನಿಮ್ಗೂ ಕೂಡ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಮ್ಮೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಸಮಯಕ್ಕೆ ವಿದಾಯ ಹೇಳ್ತೀನಿ. ಶಾಂತಲಾ, ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು 4 ಗಂಟೆಗೆ ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದೆ. ಸ್ಫೂರ್ತಿಧಾರಿ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಅಭೂತಪೂರ್ವವಾಗಿ ಸೇವೆ ಮಾಡುತ್ತಿರುವಂತಹ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಅವರ ಸಂದರ್ಶನವನ್ನು ಕೇಳಬಹುದು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ಪರಿಸರ ಪ್ರೇಮವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ನಿಮ್ಮ ಸಂದೇಶವನ್ನು ಕಳಿಸಬಹುದು. ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳು ಯಾವುದು ಅಂತ ಕೇಳಬಹುದು. ನಿಮ್ಮ ಪ್ರಶ್ನೆ, ನೀವು ಪರಿಸರಕ್ಕೆ ಏನ್ ಕೊಡಬಹುದು ಅಂತ ಕೂಡ ಕೇಳಬಹುದು. ಹಾಗಾದ್ರೆ ರೆಡಿ ಆಗಿರಿ, ನಮ್ಮ ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.
1: ರಾಧಿಕಾ ಮಗ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ನೀವು ಕೇಳ್ತಾ ಇದ್ದೀರಾ ಸ್ಫೂರ್ತಿದಾರೆ ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮರ ನೆಡುವವರನ್ನಂತೂ ನಾವು ತುಂಬಾ ಜನ ನೋಡಿದೀವಿ, ಪರಿಸರದ ಬಗ್ಗೆ ಮಾತನಾಡುವವರನ್ನಂತೂ ಕೇಳಿದೀವಿ. ಆದರೆ ನಗರದ ಚರಂಡಿಗಳಲ್ಲಿ ಇಳಿದು ಕಸವನ್ನು ತೆಗೆಯುತ್ತಾರೆ, ರಸ್ತೆ ಬದೆಯ ಕಸದ ರಾಶಿಗಳನ್ನು BBMPಯವರ ಜೊತೆ ಕೂಡಿ ಸ್ವಚ್ಛತೆಯನ್ನು ಕೂಡ ಮಾಡ್ತಾರೆ, ಮರ ನೆಟ್ಟು ಅದನ್ನು ಮಗುವಿನಂತೆ ಬಳಸ್ತಾರೆ, ಪ್ಲಾಸ್ಟಿಕ್ ಅನ್ನು ಆದಷ್ಟು ಕಡಿಮೆ ಮಾಡಿ ಅಂತ ನಮಗೆ ಅವೇರ್ನೆಸ್ ಕೊಡ್ತಾರೆ. ಈ ಭೂಮಿ ನಮ್ಮದಲ್ಲ, ಮುಂದಿನ ತಲೆಮಾರಿಗೆ ನಾವು ಎರವಲು ಪಡೆದಿರುವ ಅಮೂಲ್ಯ ಸಂಪತ್ತು ಎಂದು ಬದುಕಿನ ಮೂಲಕ ತೋರಿಸುವವರು ಎಷ್ಟು ಜನ ಇದ್ದಾರೆ ಹೇಳಿ. ಹೌದು, ಇಂದು ನಮ್ಮೊಂದಿಗೆ ಅಂಥದ್ದೇ ಇಬ್ಬರು ವ್ಯಕ್ತಿಗಳು ನಮ್ಮ ಸ್ಟುಡಿಯೋಗೆ ಈಗ ಲೈವ್ ಆಗಿ ಬಂದಿದ್ದಾರೆ. 67 ವಯಸ್ಸಿನ ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಸುರೇಶ್ ಭಟ್ರವರು ಹಾಗೂ ಅವರ ಹಸಿರು ಸೆಲೆ ಸಂಘದ ಮತ್ತೊಬ್ಬ ಮಹತ್ವದ ಕಾರ್ಯದರ್ಶಿ ಅಥವಾ ಒಂದು ಟೀಮ್ ಮೆಂಬರ್ ಅಂತಲೇ ಹೇಳ್ಬೋದು, ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಇವರು ಹಸಿರು ಸೆಲೆ ಎಂಬ ಜನ ಚಳುವಳಿಯ ಮೂಲಕ ಸ್ವಚ್ಛತೆ, ಜೀವ ವೈವಿಧ್ಯ ಸಂರಕ್ಷಣೆ, ಮಳೆ ನೀರು ಸಂರಕ್ಷಣೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಸಾವಿರಾರು ಜನರೊಂದಿಗೆ ಕೈಜೋಡಿಸಿ ಮುನ್ನಡೆಸುತ್ತಿದ್ದಾರೆ. ಜೂನ್ ತಿಂಗಳು ಬರೀ ಪರಿಸರದ ಬಗ್ಗೆ ಮಾತನಾಡುವ ತಿಂಗಳು ಮಾತ್ರ ಎನ್ನುವುದು ಸರಿನಾ? ಅಥವಾ ಇವರು ಬದುಕು ನಮಗೆ ಹೇಳುವುದು ಒಂದೇ ಮಾತು, ಜೂನ್ 5 ಮಾತ್ರ ಪರಿಸರ ದಿನವಾಗಿರಬಹುದಾ? ಆದರೆ ಭೂಮಿಯನ್ನು ಪ್ರೀತಿಸುವವರಿಗೆ

0: ದಿನವೂ ಪರಿಸರ ದಿನವೇ. ಬನ್ನಿ ಹಾಗಾದ್ರೆ ಪರಿಸರಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ಭಟ್ ಹಾಗೂ ಪ್ರೇಮ್ ಕುಮಾರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ ಹಾಗೂ ಸುರೇಶ್ ಭಟ್ ಅವರಿಗೆ. ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
1: ನಮಸ್ತೆ,
2: ನಮ್ದು ಸ್ವಾಗತ.
0: ನಮಸ್ತೆ, ನಮಸ್ತೆ. ಸೊ ಸುರೇಶ್ ಅವರೇ ಹಾಗೂ ಮತ್ತೆ ಪ್ರೇಮ್ ಕುಮಾರ್ ಅವರೇ, ಬಹಳ ಬಹಳ ಧನ್ಯವಾದಗಳು. ನೀವು ಒಂದು ಅಭೂತಪೂರ್ವವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಬಹಳಷ್ಟು ಜನ ನಿಮ್ಗೆ ಸುರೇಶ್ ಅವರೇ ನಾನು ಕೇಳ್ಬೇಕು ಅಂದ್ರೆ ಆರಾಮಾಗಿರ್ತೀನಿ ರಿಟೈರ್ಡ್ ಆದ್ಮೇಲೆ, ನೀವ್ ಯಾಕೆ ಈ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ನಿಮ್ಮ ಈ ಸೆಲೆ, ಇದು ಹಸಿರು ಸೆಲೆ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಯಿತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ?
2: ನಮಸ್ಕಾರ. ಹಸಿರು ಸೆಲೆ ಅನ್ನೋದು ನಮ್ದು ಆಮೇಲೆ ಶುರುವಾದಂತಹ ಕಾರ್ಯಕ್ರಮ. ಮೊದಲು ನಾನು ರೀಚ್ ಅಂತ ಗ್ರೂಪ್ ಇಂದ ಶುರು ಮಾಡಿದೆ. ಅಂದರೆ ನಮಗೆ ಒಂದು ರಾಜಕೀಯ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಬಂತು. ಮೊದಲು ಗಾಂಧೀಜಿಯವರು ಕೂಡ ಕರೆದಿದ್ದರು. ಆವಾಗಿಂದ ಶುರು ಮಾಡಿದ್ವಿ. ಯಾಕೆ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಇದನ್ನು ಕೊಡಬಾರ್ದು ಅಂತೇಳಿ. ಆವಾಗ ನಾನು ಕೆಲಸದಲ್ಲೂ ಇದ್ದೆ, ಆದರೆ ಸಿಕ್ಕ ಸಮಯದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಗೆ ನಂದು 14 ವರ್ಷ ಆಯಿತು, 12 ವರ್ಷ ಆಯಿತು. 2014 ಶುರು ಮಾಡಿರೋದು. ಮಾಡ್ತಾ ಮಾಡ್ತಾ ನನಗೆ ಕೆಲವು ತೊಂದರೆಗಳು ಎದುರಾಯಿತು. ಅದಕ್ಕೆ ಬೇಕಾದ ರೀತಿಯನ್ನು ನಾನು ಬದಲಾವಣೆ ಮಾಡಿಕೊಂಡು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಬೇಕಾದ ಟೂಲ್ಸ್ ಅಂದರೆ ಹಥಿಯಾರಗಳನ್ನು ರೆಡಿ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದು ಮಾಡಬೇಕಾದ್ದು ಅಂತಂದರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದಕ್ಕೆ ಕಾರಣ ಇಷ್ಟೇ. ನಾವು ಹಿಂದೆ ಮಾಡಿದವಂಥದ್ದನ್ನು ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದಿನವ್ರಿಗೆ ನಾವೇನಾದ್ರು ಒಂದು ಸ್ವಲ್ಪ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಶುರು ಮಾಡಿದ್ದು. ಅದು ಆಮೇಲೆ ಹೇಗಾಯ್ತು ಅಂದರೆ ಬೆಳಗ್ಗಿನ ತಿಂಡಿ ಥರ ಆಗೋಯ್ತು ನಮಗೆ. ನಾವು ಈ ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ಏನೋ ಒಂದು ನಾವು ಸಮಾಜಕ್ಕೆ ಒಂದು ಸ್ವಲ್ಪ ಆದರೂ ದಿನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೈ ಸಿಕ್ಕ ಟೈಮ್ ಸಿಕ್ಕದಾಗೆಲ್ಲ ಕೈಲಾದಾಗೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ನನ್ನ ಜೊತೆಯಲ್ಲಿ ಸಾಮಾನ್ಯ ಜನರು ಜೊತೆಯಲ್ಲಿ ನಮ್ಮ ಗುಂಪಿನವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದು ನನ್ನ ಒಬ್ಬಂದಲ್ಲ. ಪರಿಸರ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂತದ್ದು, ಪ್ರತಿಯೊಂದು ಜೀವಿಗೂ ಬೇಕಾದಂತದ್ದು. ಹಾಗಾಗಿ ಇದು ನನ್ನ ಕಾರ್ಯಕ್ರಮ ಅಂತಲ್ಲ, ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ.
0: ಓಕೆ ಓಕೆ, ಬಹಳ ಸಂತೋಷ. ಪ್ರೇಮ್ ಕುಮಾರ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
1: ಮೇಡಮ್, ಹಾಗೇನೆ ಸುರೇಶ್ ಭಟ್ ಸರ್ ನಮ್ಮ ಏರಿಯಾದಲ್ಲಿ, ನಾವು ರಾಜರಾಜೇಶ್ವರಿ ನಗರ, ನಮ್ಮ ಏರಿಯಾ ಬಂದು ರಾಜರಾಜೇಶ್ವರಿ ನಗರ. ನಮ್ಮ ಗ್ರೂಪ್ನಲ್ಲಿರೋರು ಯಾರೂ ಇನ್ವೈಟ್ ಮಾಡಿ ಬಂದವರಲ್ಲ, ಎಲ್ಲ ದಾರಿನಲ್ಲಿ ನಾವು ಕೆಲಸ ಮಾಡೋದು ನೋಡಿ ಅವರೇ ನಮ್ಮ
0: ಇನ್ಸ್ಪೈರ್
1: ಆಗಿ. ಹೌದು, ಹಾಗಾಗಿ ನಮ್ದು ಟೀಮ್ ತುಂಬಾ ಯೂನಿಟಿ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್, ನಾವೇನೇ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಅದೇ ತರ ಇದ್ದಾರೆ. ಸೊ ಹಾಗಾಗಿ ನಾನು ಸುರೇಶ್ ಭಟ್ ಅವ್ರನ್ನ ಒಂದ್ ದಿವಸ ಕಾರ್ನಲ್ಲಿ ಹೋಗ್ಬೇಕಾದ್ ನೋಡಿದೆ. ಸೊ ಹಾಗಾಗಿ ಏನಪ್ಪ ಇದು ಈ ವಯಸ್ಸಿನಲ್ಲಿ ಏನೋ ಮಾಡ್ತಿದ್ದಾರಲ್ಲ, ನಾವೆಲ್ಲ ಹಿಂಗೆ ಇದೀವಲ್ಲ ಅಂತ ಅನ್ನಿಸ್ತು. ಸೊ ಅವತ್ತಿಂದ ಒಂದು 5-6 ವರ್ಷ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅವತ್ತಿಂದ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ನಮ್ಮ ಕೈಲಾದಿದ್ದು ಸಹಾಯನ ಪರಿಸರಕ್ಕೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ಸರ್. ಹಾಗೆ ನಾವು ಬೆಳಿಗ್ಗೆಯಿಂದ ಇವತ್ತು ಕೇಳ್ತಿದ್ವಿ ನಿಮ್ಮ ಏರಿಯಾದಲ್ಲೂ ಹಸಿರು ಹೀರೋ, ಪ್ರಾಬಬಲಿ ನಿಮ್ಮಿಬ್ಬರನ್ನ ನಾನು ಹಸಿರು ಹೀರೋ ಅಂತಾನೆ ಹೇಳ್ಬೋದು, ಗ್ರೀನ್ ಹೀರೋಸ್ ಅಂತ. ನಿಮ್ಮ ಏರಿಯಾದಲ್ಲೂ ಯಾರು ಈ ತರ ಮಾಡಿದ್ರೆ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಒಂದೆರಡು ಸಂದೇಶವನ್ನ ನಾನಿಲ್ಲಿ ಓದ್ತೀನಿ. ದೇವಾನಂದ್ ಇಟಗಿ ಶಿವಮೊಗ್ಗದಿಂದ ಮತ್ತು ನಮನ್ ಗಣೇಶ್ ಕಾರ್ಕಳದಿಂದ ಒಬ್ರು ಪರಿಸರವಾದಿ ಟಿ ಎಸ್ ಮಹದೇವ್ ಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರು. ಅವರು ತಮ್ಮ ಮೊಮ್ಮಗಳಿಗೆ 2 ಎಕರೆ ಕಾಡ್ ತರ ಒಂದು ಜಾಗವನ್ನ ತಗೊಂಡು ಅಲ್ಲಿ ಹಣ್ಣು ತರಕಾರಿಗಳನ್ನ ಮತ್ತು ಒಂದು ಕಾಡನ್ನೇ ವಿಶಿಷ್ಟವಾಗಿ ಅಲ್ಲಿ ಬೆಳೆಸಿದ್ದಾರಂತೆ. ಅಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ಅಲ್ಲಿ ಮತ್ತು ಹಣ್ಣುಗಳನ್ನ ಪಕ್ಷಿಗಳಿಗೆ ತಿನ್ನಕ್ಕೆ ಬಿಡ್ತಾರಂತೆ. ಅದೊಂದು ಮಹತ್ವವಾದ ಮತ್ತು ತುಂಬಾ ಪರಿಸರ ಪ್ರೇಮ. ಆಲ್ಮೋಸ್ಟ್ 61 ಪ್ರಭೇದದ ಮರವನ್ನು ಕೂಡ ನೆಟ್ಟಿದ್ದಾರಂತೆ. ಸೊ ಹಾಗಾಗಿ ಟಿ ಎಸ್ ಮಹದೇವ್ ಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂದೇಶ ಬಂದಿದೆ. ನೀವು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಒಳ್ಳೆ ಸಂದೇಶ ಮತ್ತೆ ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ವಾಟ್ಸಪ್ನಲ್ಲಿ ಕೂಡ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ, ಹೇಳಿ ಸರ್.
2: ಅವರಿಗೆ ನಮ್ಮದು ಧನ್ಯವಾದ. ಅವರು 2 ಎಕರೆ ಜಾಗ ಕೊಡಿಸಿರೋದ್ರಿಂದ ಅದನ್ನು ಮಾಡೋಕ್ಕೆ ಸಾಧ್ಯ. ನಮ್ಗಿಲ್ಲಿ ಜಾಗ ಕೊಡಿಸೋರಿಲ್ಲ, ಇರೋ ಜಾಗವನ್ನು ತಗೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ಒತ್ತುವರಿ ಮಾಡಿಕೊಂಡು ಕಾಡುಗಳನ್ನಾಗಲಿ ಅಥವಾ ರಸ್ತೆ ಅಂಚಲಾಗಲಿ ಒತ್ತುವರಿ ಮಾಡಿಕೊಂಡು ಮಾಡೋದೇ ಜಾಸ್ತಿ ಆದ್ರಿಂದ ನಮ್ಗಿಲ್ಲಿ ಬೆಳೆಸೋದು ಬಹಳ ಕಷ್ಟ ಆಗುತ್ತೆ. ಹಾಗ ನೋಡೋಕೋದ್ರೆ ನಾವು ಇಲ್ಲಿ ಕೆರೆಗಳ ಅಂಚಿನಲ್ಲಿ ಕೆಲವೊಂದಷ್ಟು ಭಾಗದಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಹಾಕ್ತೀವಿ. ಆದ್ರೆ ನಮಗೆ ನಿರ್ಬಂಧ ಕೊಡ್ತಾರೆ, ಕೆರೆಗಳಲ್ಲಿ ಈಗ ಮರಗಳು ಹಾಕ್ಬೇಡಿ, ಆ ಮರ ಹಾಕ್ಬೇಡಿ ಅಂತೇಳಿ ಕೆಲವೊಂದಿಷ್ಟು

0: ನೀರ್ ಬಂದ ಇರುತ್ತೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬರುವಂತ ಒಂದು ಹಣ್ಣು ಇದನ್ನ ಪಕ್ಷಿಗಳು ಅಥವಾ ಹಸಿದಂತ ಒಂದು ಪ್ರಾಣಿ ಮನುಷ್ಯ ಯಾರೂ ತಿನ್ನಬಹುದು. ಆವಾಗ ನಮ್ಗೆ ಏನಾಗುತ್ತೆ, ಆಹಾರಗಳ ಕೊರತೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಸೆ. ಆ ರೀತಿ ಜನ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಶ್ರೋತೃಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ.
1: ಖಂಡಿತ ಸರ್, ಬಹಳ ಒಳ್ಳೆ ವಿಚಾರ ಲಹರಿ ಸರ್, ನಿಮ್ದು ಬಹಳ ಒಳ್ಳೆ ವಿಚಾರ ಲಹರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರಿಸರವಾದಿ ಟಿ ಎಸ್ ಮಹದೇವ ಸ್ವಾಮಿ ಅವರು ಮಾಡ್ತಿರುವಂತಹ ಈ ಕೆಲಸಕ್ಕೂ ನಮ್ಮ ಇಬ್ಬರು ಆಪಾದಿತ ಅತಿಥಿಗಳು ಕೂಡ ಧನ್ಯವಾದ ತಿಳಿಸಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ಹಾಡು ಕೇಳಿಕೊಂಡು ಮತ್ತೆ ಈ ಕಾನ್ವರ್ಸೇಷನ್ ನಾವು ಮುಂದುವರಿಸೋಣ.

0: ಸ್ವಾಗತಿಸುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಇಬ್ಬರು ಅಭೂತಪೂರ್ವವಾಗಿ ಪರಿಸರಕ್ಕೆ ಕೆಲಸ ಮಾಡ್ತಿರುವಂತಹ ಇಬ್ಬರು ಅತಿಥಿಗಳಿದ್ದಾರೆ, ಸುರೇಶ್ ಭಟ್ ಹಾಗೂ ಮತ್ತು ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಬಹಳ ರೋಮಾಂಚನಕಾರಿಯಾಗಿರುವಂತಹ ಮತ್ತು ತುಂಬಾ ಇನ್ಸ್ಪೈರ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು. ಅವ್ರನ್ನ ಮತ್ತೆ ನಾನೀಗ ಪ್ರಶ್ನೆ ಕೇಳ್ತೀನಿ. ಸರ್, ಸಾಮಾನ್ಯವಾಗಿ ನಮ್ಮಂಥವ್ರು ಪ್ರಾಬಬ್ಲಿ ತುಂಬಾ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮಗೆ, ಆದ್ರೂ ಕೂಡ ನಾನು ಒಬ್ಳು ಸ್ವಯಂ ಸೇವಕರಾಗಬೇಕು, ಪರಿಸರಕ್ಕೆ ಏನಾದರೂ ಮಾಡಬೇಕು ಅಂದ್ರೆ ನೀವು ಹೇಗೆ ಇದನ್ನ ಪ್ರೇರೇಪಿಸಬಹುದು ಅಂತ ಉತ್ತರ ಕೊಡ್ಬೋದಾ?
1: ಮೇಡಮ್, ಈ ಟೈಮಲ್ಲಿ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇನ್ವಾಲ್ವ್ ಆಗಬೇಕು, ನಾವು ಮಾಡಬೇಕು ಅನ್ನೋ ಒಂದೇ ಒಂದು ಮನಸ್ಸಿನಲ್ಲಿ ಇದ್ದರೆ ನಾವು ತುಂಬನೇ ಅಂದರೆ ಇನಿಷಿಯಲ್ ಡೇಸ್ನಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾ ಹೋದರೆ ಅದೇ ತುಂಬ ದೊಡ್ಡದಾಗುತ್ತೆ ಅಂತ ಹೇಳೋದಕ್ಕೆ ಸುರೇಶ್ ಭಟ್ರೆ ಅವರೇ ಎಕ್ಸಾಂಪಲ್. ಸೊ ಅವತ್ತಿಂದ ಮಾಡ್ಕೊಂಡಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ರೀಸೆಂಟಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಎ ಸಿ ಹಾಕೊಂಡಿದ್ರು. ಆ ಎ ಸಿ ಹಾಕೊಂಡಾಗ ಕಂಡೆನ್ಸಿಂಗ್ ವಾಟ್ರು ಕೆಳಗಡೆ ಬಂದು ಕಂಡೆನ್ಸಿಂಗ್ ವಾಟ್ರು ಹೊರಗಡೆ ಹಿಂಗೆ ಹರ್ಕೊಂಡು ಹೋಗ್ತಾ ಇತ್ತು, ರೋಡ್ಗೆ ಹರ್ಕೊಂಡು ಹೋಗ್ತಾ ಇತ್ತು. ಎವ್ರಿ ಡೇ ದೇ ಯೂಸ್ ಟು ಯೂಸ್ ಅಂದರೆ ರಾತ್ರಿ ಅವರು ಎ ಸಿ ಆನ್ ಮಾಡ್ತಿದ್ರು, ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬಂದು ನೋಡಿದ್ರೆ ರೋಡೆಲ್ಲ ನೀರಾಗಿರ್ತಿತ್ತು. ಸೊ ಹಾಗಿದ್ದಾಗ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಆ ಜಾಗದಲ್ಲಿ ಏನು ಗಿಡ ಪಕ್ಷಿಗಳಿಗಾಗಲಿ ನಾಯಿಗಳಿಗಾಗಲಿ ನೀರು ಕುಡಿಯೋದಕ್ಕೆ ಏನು ಜಾಗ ಇರಲಿಲ್ಲ, ಅಂದರೆ ಏನು ಇದಿರಲಿಲ್ಲ. ಈಗ ನಮ್ಮ ಸರೌಂಡಿಂಗ್ನಲ್ಲಿ ಬೆಂಗಳೂರಂಥ ಸಿಟಿನಲ್ಲಿ ಪಕ್ಷಿಗಳು ಕಾಣಿಯಾಗೋದಕ್ಕೆ ಪ್ರಾಣಿಗಳು ಕಾಣಿಯಾಗೋದಕ್ಕೆ ಅದು ಒಂದು ರೀಸನ್, ಅವಕ್ಕೆ ಕುಡಿಯೋಕೆ ನೀರು ಸಿಗಲ್ಲ, ಬೇಕಾದಂಥ ಫುಡ್ ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಸ್ಟ್ರೀಟ್ ಸೈಡ್ ವೆಂಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಮಡಕೆದು ಒಂದು ಬೌಲ್ ತೊಗೊಂಡೆ, ತೊಗೊಬಂದು ಆ ಏನು ನೀರು ಬರ್ತಾ ಇತ್ತಲ್ಲ ಅಲ್ಲಿಟ್ಟೆ. ಸೊ ಇವಾಗ ಪಕ್ಷಿಗಳು ಬರ್ತವೆ ನೀರು ಕುಡಿತವೆ, ನಾಯಿ ಬರುತ್ತೆ ನೀರು ಕುಡಿಯುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಕ್ಯಾನ್ ಡು.
0: ನಾವು ಜಾಗೃತವಾಗಿರಬೇಕು, ಎಲ್ಲಿ ಪೋಲ್ ಆಗ್ತಾ ಇದೆ, ನಾವು ಏನ್ ನಮ್ಮ ಸೇವೆ ಮಾಡಬಹುದು ಅಂತ ನಾವು ಯಾವಾಗ್ಲೂ ಅವೇರ್ ಆಗಿದ್ರೆ ನಾವು ಯಾವಾಗ್ಲೂ ಪ್ರಕೃತಿಗೆ ಕೊಡುಗೆ ಕೊಡ್ತೀವಿ ಅಂತ ಅಲ್ವಾ ಸರ್? ಹೇಳಿ ಸರ್. ಖಂಡಿತ.
2: ಈಗ ನೀವು ಕೇಳಿರೋ ಪ್ರಶ್ನೆ, ನಾವು ಹೇಗೆ ಜಾಯಿನ್ ಆಗಬೇಕು ಅಂತೇಳಿ. ಜಾಯಿನ್ ಆಗೋರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಮಾಡಿದ್ರೂ ಸಾಕಾಗುತ್ತೆ, ಮಾಡಬೇಕು ಅನ್ನೋ ಮನಸ್ಸು ಬೇಕು. ಮೊದಲನೇದಾಗಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇಲ್ಲ ಇದರದ್ದು ಯಾವುದು
1: ಫೇಸ್ಬುಕ್
2: ಇನ್ಸ್ಟಾಗ್ರಾಮ್ ಇದೆ, ಅದರೊಳಗಡೆ ನಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಯಾಕೆಂದರೆ ಮೊದಲು ಹೆಸಿಟೇಟ್ ಮಾಡ್ತಾರೆ, ನಾವು ಸೇರ್ಕೊಳ್ಳೋ ಬೇಡವೋ, ಈ ಕೆಲಸ ಮಾಡ್ಬೋದು ಬೇಡೋ ಅನ್ನೋದು ತುಂಬ ಜನರಿಗೆ ಅಳುಕಿರುತ್ತೆ. ಒಂದು ದಿವಸ ಮಾಡಲಿ ಎರಡು ದಿವಸ ಮಾಡಲಿ, ಆಮೇಲೆ ಅವರಾಗೆ ಶುರು ಮಾಡ್ಕೋತಾರೆ ಕೆಲಸನ. ಈಗ ಎಷ್ಟೋ ಜನರು ಮೊದಲು ನಾವು ಬರೀ ರೆಗ್ಯುಲರ್ ನಮ್ಮ ಪ್ಯಾಂಟ್ ಶರ್ಟಲ್ಲಿ ಹೋದರೆ ಇವ್ರು ಯಾರೋ ಬಂದು ಮಾಡ್ತಾ ಇದ್ರೆ ಅನ್ಕೋತಾ ಇದ್ರು, ನಾವು ಸೇರ್ಕೊಳ್ಳ ಬೇಡವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಯಾವಾಗ ನಾವು ನಮ್ದೊಂದು ನಾವು ವಾಲಂಟಿಯರ್ ಅಂದ್ರೆ ನಾವು ಸಮಾಜ ಸೇವಕರಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಟೀ ಶರ್ಟ್ ಮಾಡ್ಕೊಂಡ್ವಿ, ಅದನ್ನ ಮಾಡಿದ ಮೇಲೆ ಎಷ್ಟೋ ಜನರು ಅದನ್ನ ನೋಡಿ ನಾವು ಬರ್ಬೋದು ಅಂತ ಕೇಳೋಕೆ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇವರೊಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಇವರು ಅಂತ ಗೊತ್ತಾದ್ಮೇಲೆ ಅವರು ತಾನಾಗೆ ಬರೋಕೆ ಶುರು ಮಾಡಿದ್ರು. ಇವಾಗ ನಮ್ ಜೊತೆ ಇರೋರು ಎಲ್ಲರೂ ಹಾಗೆ ಅವರೇನೆ ಅಂತ ಪ್ರೇಮ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿನಲ್ಲಿ ನೋಡಿ ಯಾರೇ ಒಬ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ರೆ, ಏನ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು, ಕೇಳೋದ್ರಲ್ಲಿ ಯಾವ್ದೇ ತಪ್ಪಿಲ್ವಲ್ಲ. ಎಷ್ಟೋ ಕೆಲಸಗಳು ನಾವು ಇವಾಗ ಗಾಳಿ ಮಳೆಯಲ್ಲಿ ಮರ ಬಿದ್ದೋಗಿರುತ್ತೆ, ಆ ರಸ್ತೆ ಬ್ಲಾಕ್ ಆಗಿರುತ್ತೆ, ಲೈಟ್ ಇರಲ್ಲ ಮನೆಯೊಳಗಡೆ, ಅಂಥವ್ರಿಗೆಲ್ಲ ದಿನ ಬೆಳಗಾದ್ರೆ ಶಾಲೆ ಹೋಗೋ ಮಕ್ಕಳಿಗೆ ಇವರಿಗೆಲ್ಲ ತೊಂದರೆ ಆಗುತ್ತೆ. ಅಂತ ಟೈಮ್ನಲ್ಲಿ ನಾವು ಮರಗಳನ್ನ ಕಡಿದು ಎಷ್ಟೋ ಸಾರಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದೆ. ನೂರಿನ್ನೂರು ಮರಗಳು ಬಿದ್ದಾಗ ಅದೇ ರೀತಿ ನಮ್ಮ ರಾಯಚೂರಿನಲ್ಲಿ ಸತತ 3 ದಿವಸ ಕೆಲಸ ಮಾಡಿದ್ವಿ. ಆವಾಗ ನಮ್ಮ ಜೊತೆನಲ್ಲಿ ಸಾಮಾನ್ಯ ಜನರು ಅವ್ರ ಮನೆಗೆ ತೊಂದರೆ ಆಗುತ್ತೆ ಅಂತೇಳಿ ಬಂದು ಸೇರ್ಕೊಂಡ್ರು. ಆದ್ರೆ ಅದನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆ ರೀತಿ

0: ನಮ್ಮಂತೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ, ಬೇರೆಯವ್ರ ಕಷ್ಟವನ್ನ ನಮ್ಮದು ಅಂತ ತಿಳ್ಕೊಂಡಾಗ ನಾವು ಕೈ ಜೋಡಿಸೋಕ್ ಸುಲಭ ಆಗುತ್ತೆ.
1: ಖಂಡಿತ ಸರ್, ಬಹಳ ಒಳ್ಳೆ ಸಂದೇಶ. ಹಾಗೆ ನೀವು ರಾಜರಾಜೇಶ್ವರಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಹಸಿರು ಸೆಲೆ ಯಾವ ರೀತಿ ಪರಿವರ್ತನೆ ಏನಾದ್ರೂ ತಂದಿದೆಯಾ ಸರ್, ನಿಮ್ಮ ಈ ನಿಮ್ಮ ಈ ಸಂಘ ಇದೆಯಲ್ಲ ಅಥವಾ ನಿಮ್ಮ ಟೀಮ್ ಯಾವ ತರ ಏನಾದ್ರೂ, ನೀವು ಹೇಳಿದ್ರಿ ಈಗ ಮರಗಳನ್ನೆಲ್ಲ ತೆಗಿತೀವಿ ಈಗ ಬಿದ್ದಾಗ ಆ ತರ, ಮತ್ತೆ ಇನ್ನ ಏನೇನ್ ಕೆಲಸ ಮಾಡಿದೀರಾ, ಮತ್ತೆ ಏನಾದ್ರೂ ಪರಿವರ್ತನೆ ತಂದಿದ್ಯಾ ನಿಮ್ಮ ರಾಜರಾಜೇಶ್ವರಿ ನಗರದಲ್ಲಿ?
0: ಸಾಕಷ್ಟು ಪರಿವರ್ತನೆ ಬಂದಿದೆ. ನಾನು ನಾವು ನೋಟಿಸ್ ಮಾಡಿದಾಗೆ ನಮ್ಮನ್ನು ಜನರು ಗುರುತಿಸಿ ನಾವು ಎಲ್ಲೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಈ ಫಿಲಿಮಲ್ಲಾಗಲಿ ಇದ್ರೊಳಗಾಗಲಿ ಅಡ್ವರ್ಟೈಸ್ ಮಾಡಿದಾಗೆ ನಾವು ಅದು ಯಾವುದೇ ರೀತಿ ಮಾಡಿಲ್ಲ. ನಮ್ಮದು ಅಡ್ವರ್ಟೈಸ್ಮೆಂಟ್ ಬರೀ ಟೀ ಶರ್ಟು ನಮ್ಮ ಕೆಲಸ. ಅದನ್ನು ಮಾಡೋದ್ರಿಂದ ಇವಾಗ ನಮ್ಮನ್ನು ಎಷ್ಟೋ ಜನರು ನೋಡಿದ ತಕ್ಷಣ ಓ ಇವ್ ನೀವನಪ್ಪ ಅಂತ ಪರಿಚಯ ನಾವು ಹೇಳೋದು ಬೇಡ, ನಿಮ್ಮನ್ನು ನೋಡಿದೀವಿ ಅಂತ ದಾರಿಯಲ್ಲಿ ಹೋಗುವಾಗಲೇ ಹೇಳ್ತಾರೆ. ನಾವು ದಾರಿನಲ್ಲಿ ಇವಾಗ ಹೋಗುವಾಗ ಮಾಡುವಂತಹ ಕೆಲಸಗಳನ್ನ ನೋಡಿ ನಮ್ಮನ್ನು ಗುರುತಿಸೋದು ದೊಡ್ಡ ಪರಿವರ್ತನೆ. ಅದು ಇನ್ನೊಂದು, ನಮ್ಮ ಎದುರುಗಡೆ ಯಾರು ಕಸ ಬಿಸಾಕಲ್ಲ, ಅದು ದೊಡ್ಡದು ಪರಿವರ್ತನೆ. ನಾವು ಹೋದ್ಮೇಲೆ ಬಿಸಾಕ್ಬೋದು, ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಎದುರುಗಡೆ ಬಿಸಾಕುವಾಗ ಯೋಚನೆ ಮಾಡ್ತಾರೆ. ನಮ್ಮ ರಸ್ತೆನಲ್ಲೂ ಹಾಗೇನೆ, ಯಾರು ನಮ್ಮ ರಸ್ತೆನಲ್ಲಿ ಕಸವನ್ನ ರೋಡಿ ಹಾಕಲ್ಲ. ಕಾರಣ ಏನು ಅಂದ್ರೆ ಇವನೊಬ್ಬ ಇದಾನಪ್ಪ ಅಂತೇಳಿ, ಅವ್ರಿಗೆ ಭಯದಿಂದನೋ ಅಥವಾ ಆ ಪ್ರೀತಿಯಿಂದನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ನೋಡಿದಾಗೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಆದ್ರೆ ಮನುಷ್ಯ ನಾವೇ ಕಸ ಹಾಕಿರೋದು, ಪರಿಸರ ಕಸ ಹಾಕಿಲ್ಲ. ನಾವು ಮಾಡಿರೋ ತಪ್ಪು ನಾವು ಅರ್ತ್ಕೊಂಡಾಗ ಮಾತ್ರ ಪರಿಪೂರ್ಣ ಆಗೋದಕ್ ಸಾಧ್ಯ, ಬಿಟ್ರೆ ನಾವು ಬಲವಂತವಾಗಿ ಮಾಡೋದಕ್ ಆಗಲ್ಲ ಇದು.
1: ಖಂಡಿತ ಖಂಡಿತ. ಪ್ರೇಮ್ ಕುಮಾರ್ ಅವ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ
2: ಇದ್ರಲ್ಲಿ? ಏನಪ್ಪ ಅಂದ್ರೆ, ಈಗ ಯಾವ್ದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಒಂದು ಗೌರ್ಮೆಂಟ್ ಬಾಡಿ ಇರ್ಬೋದು, ಯಾವ್ದೋ ಒಂದು ಒಂದು ಟೀಮ್ ಬಂದು ಇದನ್ನ ಪರಿವರ್ತನೆ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಬರಬೇಕು ಇಂಡಿವಿಜುವಲ್, ದೇ ನೀಡ್ ಟು ಕಮ್ ಔಟ್ ಅಂಡ್ ಇದಕ್ಕೆ ಸೊಲ್ಯೂಷನ್ ಅವರೇ ಕಂಡುಹಿಡಿಬೇಕು. ಅವ್ರ ಮನೆ, ಅವ್ರ ಕಾಂಪೌಂಡ್ ಕ್ಲೀನ್ ಮಾಡ್ಕೋಬೇಕು, ಅವ್ರ ಮನೆ ಎದುರುಗಡೆ ಕ್ಲೀನ್ ಮಾಡ್ಕೋಬೇಕು, ಅಲ್ಲಿ ಲಿಟರ್ ಮಾಡಬಾರ್ದು. ಅಷ್ಟು ಮಾಡಲಿಲ್ಲ ಅಂದ್ರೆ ಇಡೀ ಇಂಡಿಯಾನೇ ಚೇಂಜ್ ಆಗುತ್ತೆ, ಇಡೀ ಕರ್ನಾಟಕನೇ ಚೇಂಜ್ ಆಗುತ್ತೆ. ನಮ್ಮ ಮನೆ ಚೇಂಜ್ ಆದ್ರೆ ನಮ್ಮ ಏರಿಯಾ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆದ್ರೆ ಬೆಂಗಳೂರು ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಸ್ಮಾಲ್ ಇನಿಷಿಯೇಟಿವ್, ಒಬ್ರು ತಗೊಂಡ್ರೆ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್.
1: ಖಂಡಿತ ಸರ್.
0: ಒಂದು ಸಣ್ಣ ಇದನ್ನು ಹೇಳ್ತೀನಿ.
1: ಹೇಳಿ ಸರ್.
0: ಈಗ ನಾವು ನಮ್ಮ ಮನೆ ಮುಂದೆ ಕಸ ಗುಡಿಸ್ತೀವಿ, ಕಸ ಗುಡಿಸಿ ಆ ಕಸವನ್ನ ರಸ್ತೆಗೆ ತಳ್ತೀವಿ, ಆದ್ರೆ ಅದನ್ನೇ ತೆಗೆದು ನಮ್ಮ ಕಸದ ಬುಟ್ಟಿ ಹಾಕೊಂಡ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಸಣ್ಣ ಯೋಚನೆ ಮಾಡಿದ್ರೆ ಸಾಕು.
1: ಹೌದು. ಮತ್ತೆ ಕಸದ ಬುಟ್ಟಿಗೆ ಹಾಕೊಂಡಿದ್ನ ಗಾರ್ಬೇಜ್ ಕಲೆಕ್ಷನ್ ಟ್ರಕ್ಕಿಗೆ ಕೊಡದೆ ಮತ್ತೆ ತಗೊಂಡೋಗಿ ಯಾವ್ದಾದ್ರು ಒಂದ್ ಸೈಟಿಗೆ ಹಾಕ್ಬಿಡೋದು,
0: ಖಾಲಿ ಸೈಟ್ ಅಲ್ಲೋ ಅಥವಾ ಅದು ಸೆಗ್ರಿಗೇಟ್ ಮಾಡೋದು ಮುಖ್ಯ. ಇವ್ರು ಸೆಗ್ರಿಗೇಟ್ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ಬೇರೆ, ಒಣಕಸ ಬೇರೆ, ಹಸಿ ಕಸ ಬೇರೆ ಮಾಡಿದ್ರೆ ಈ ಹಸಿ ಕಸಗಳೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದು ತುಂಬಾ ಕಡೆ ಮಾಡ್ತಾ ಇದಾರೆ ನಮ್ಮ ಟೀಮ್ ಅಲ್ಲಿ ಕೂಡ. ಮತ್ತೆ ಟೆರೆಸ್ ಗಾರ್ಡನ್ಗಳಿಗೆ ಅವರು ಮನೆ ಗಿಡಗಳಿಗೆ ಅವರೇ ಯೂಸ್ ಮಾಡ್ಕೋಬಹುದು, ಅದನ್ನು ಕೂಡ ಮಾಡ್ತಾ ಇದಾರೆ. ಆ ರೀತಿಯಲ್ಲಿ ಬದಲಾದ್ರೆ ನಾವು ಕಸ ಹೊರಗಡೆ ಕಳಿಸೋದು ಕಡಿಮೆ ಆಗುತ್ತೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ನಾವು ತಗೊಂಡ್ ಬರ್ತೀವಿ, ತಂದ್ಮೇಲೆ ಅದು ಹೇಗೆ ಕಳಿಸ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು, ತರೋ ಮೊದಲು. ಇಲ್ಲ ತರಲೇಬಾರ್ದು, ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಇದನ್ನ ಹಿಂದಿನ ಒಂದು ಇದ್ರೊಳಗೆ ನಮ್ಮ ಶುಭಪ್ರದ ಅಂತ ನಮ್ಮ ಟೀಮ್ನವರೇ ಮಾತಾಡಿದ್ರು ಈ ವಿಷಯವಾಗಿ. ಮತ್ತೆ ನಾನು ಅದನ್ನೇ ಹೇಳೋದ್ರೊಳಗೆ ಅರ್ಥ ಆಗಿರೋದಿಲ್ಲ. ಆದ್ರೆ ನಾವು ಎಚ್ಚೆತ್ಕೋಬೇಕಾಗಿರೋದು, ನಾವು ಕಸ ತಂದಿರೋದನ್ನ ಅಂದ್ರೆ ನಾವು ತರೋದು ಪ್ಲಾಸ್ಟಿಕ್ ಇಂಥವೆಲ್ಲ ಕಸ ಆಗುತ್ತೆ, ಅದ್ ನಾವು ತಂದಿರೋದೆ ಕಸ ದುಡ್ಡು ಕೊಟ್ಟು, ಅದನ್ನ ಹೇಗೆ ನಾವು ಕಳಿಸ್ತೀವಿ ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು. ಇಲ್ಲ ಅದನ್ನ ತರಬಾರ್ದು, ಮನೆಯಿಂದ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ತಗೊಂಡು ಬರ್ಲಿ.
1: ಖಂಡಿತ ಸರ್.
0: ಅದರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ನಾವು ಬಹಳ ದೊಡ್ಡ ಕೊಡುಗೆ ಕೊಡ್ತೀವಿ. ನಮಗ್ ನೋಡೋಕೆ ಏನು ಗೊತ್ತಾಗಲ್ಲ, ಅಯ್ಯೋ ನಮ್ಮನೆಯಿಂದ ಒಂದ್ ಏನಾಗುತ್ತೆ ಅಂತೇಳಿ, ಆದ್ರೆ ನಮ್ಮನೆ ಅಂತಾನೆ ಪ್ರತಿಯೊಂದು ಮನೆಯಲ್ಲೂ ಆದಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡುತ್ತೆ.
1: ಹೌದು, ಅದೇ ಸರ್, ಅದೇ ನಾನು ಒಂದು ಓದ್ತಾ ಇದ್ದೆ. ಸಿಂಗಲ್ ಸ್ಟ್ರಾ, ನಾನೊಬ್ಳಿಗೆ ಕುಡಿದು ಎಸೆದ್ರೆ ಈ ಸ್ಟ್ರಾ ಏನು ಅಂತ, ಆತರ ಕೋಟ್ಯಾಂತರ ಜನ ನಂದೊಂದೇ ತಾನೇ ಸ್ಟ್ರಾ, ನಂದೊಂದೇ ತಾನೇ ಸ್ಟ್ರಾ ಅಂದ್ರೆ ದ ಸಿಂಗಲ್ ಸ್ಟ್ರಾ ಬಿಕಮ್ಸ್ ದ ಕ್ರೋರ್ಸ್ ಆಫ್ ಸ್ಟ್ರಾಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಜೊತೆ ಇನ್ನು ಬಹಳಷ್ಟು ಮಾತಾಡಬೇಕು. ಬಹಳ ಇನ್ಸ್ಪಿರೇಷನ್ ಆಗಿದೆ ನಿಮ್ಮ ಈ ಪರಿಸರದ ಕಾಳಜಿ, ನಿಮ್ಮ ಈ ಪ್ರೀತಿ, ಮತ್ತ ನಿಮ್ಮ ಈ ಸ್ಫೂರ್ತಿದಾಯಕ ಮಾತುಗಳನ್ನ. ಹಾಗೆ ನಮ್ಗೆ ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ಓದೋಣ ಒಂದು ಒಳ್ಳೆ ಸೂಪರ್ ಹಿಟ್ ಹಾಡಿನ ನಂತರ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ

0: ಇನ್ನು ಅನೇಕ ವಿಶೇಷ ಲಾಭಗಳು. ಹಿಂದೆ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಗಣೇಶ ಸಾಗರದಿಂದ ಪರಿಸರದ ಬಗ್ಗೆ ಜಾಗೃತಿ ಹೇಳ್ತಿದ್ರಿ, ನಾನು ಕೂಡ ಪರಿಸರದ ಹೆಮ್ಮೆಯೇ, ಏನ್ ಮಾಡಬಹುದು ಅಂತ ಕೇಳಿದ್ರಿ. ನಾನು ಕೂಡ ಗಿಡ ನೆಡ್ತೀನಿ, ಚರಂಡಿಯಲ್ಲಿ ಹೋಗ್ತಿರುವ ಕಸವನ್ನ ಅಡ್ಡ ಹಾಕಿ ತೆಗಿತೀನಿ ಅಂತ. ಸೂಪರ್ ರೀ ಗಣೇಶ ಸಾಗರ್ ಅವರೇ. ಹಾಗೆ ನಾನು ಎಲ್ಲರೂ ಹೋಗ್ತಿದ್ದಾಗ ಯಾವ್ದಾದ್ರು ಗಿಡ ಅಥವಾ ಮರ ಏನಾದ್ರೂ ಅದಕ್ಕೆ ತೊಂದರೆ ಆಗಿದ್ರೆ, ಅದಕ್ಕೆ ನೈಲ್ಸ್ ಎಲ್ಲ ಹೊಡೆದಿದ್ರೆ ಅದನ್ನ ತೆಗಿತೀನಿ, ಮತ್ತೆ ನಾನು ಅದನ್ನ ಪೋಷಣೆ ಮಾಡ್ತೀನಿ ಅಂತ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನಂತ ಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುರೇಶ್ ಭಟ್ ಹಾಗೂ ಶ್ರೀ ಪ್ರೇಮ್ ಕುಮಾರ್ ಸರ್ ಅವರಿಗೆ ತಮ್ಮ ಕೆಲಸಕ್ಕೆ ಧನ್ಯವಾದಗಳು ಅಂತ ನಿಮ್ಗೆ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಗುರಿ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಶುಭವಾಗ್ಲಿ. ಸುರೇಶ್ ಸರ್ ಹೇಳಿದಂತಹ ಪರಿಸರ ಕಾಳಜಿ, ಈ ಕೆಲಸ ನನ್ನದಲ್ಲ ನಮ್ಮ ಸಮಾಜದ ಕೆಲಸ ಅಂತ ಶ್ರೀಮಂತ್ ಹೊಸಮನಿ ಬೀದರ್ ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈ ಮಾತು ನನ್ನ ಹೃದಯಕ್ಕೆ ತಟ್ಟಿತು ಅಂತ ಹೇಳಿದ್ರು. ಹಾಗೆ ಮತ್ತೆ ಒಬ್ರು ಸಂದೇಶ ಕಳಿಸಿದ್ದಾರೆ, ಅವರ ಹೆಸರು ಹಾ ಮೇಡಮ್, ನಾನು ನಮ್ಮ ಮನೆ ಹತ್ತಿರ 3 ವರ್ಷಗಳ ಹಿಂದೆ ಬೆಳೆಸಿದ ಮರ, ಇದಕ್ಕೆ ಈಗಲೂ ದಿನ ನೀರು ಹಾಕ್ತೀನಿ, ಇನ್ನು ಹಲವಾರು ಜಾತಿ ಮರಗಳನ್ನೆಲ್ಲ ನಾನು ನೆಟ್ಟು ಪರಿಸರ ಉಳಿಸ್ತಾ ಇದ್ದೀನಿ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೋಪಾಳ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಸರ್. ಸೊ ಹಾಗಾಗಿ ನಿಮ್ಮ ಸ್ಫೂರ್ತಿ ಮಾತುಗಳು ಬಹಳಷ್ಟು, ಇನ್ನು ತುಂಬ ಮೆಸೇಜ್ಗಳು ಬಂದಿದೆ, ಆದರೆ ಕಾರಣಾಂತರಗಳಿಂದ ನಾವು ಇಲ್ಲಿ ಎಲ್ಲ ಮೆಸೇಜನ್ನು ಓದೋಕ್ಕಾಗ್ತಾ ಇಲ್ಲ. ಹಾಗೆ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವು ಹೇಳಿದರೆ, ಈಗ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಯಾವುದೋ ಒಂದು ಈವೆಂಟ್ ಮಾಡಿದಾಗ ಬಹಳಷ್ಟು ವೇಸ್ಟ್ ಗಾರ್ಬೇಜ್ ಉಳಿದು ಬಿಡುತ್ತೆ. ಸೊ ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಾ?
2: ಮೊನ್ನೆ ತಾನೆ ಕಳೆದ ಭಾನುವಾರ ಒಂದು ದೊಡ್ಡ ಈವೆಂಟ್ ಆಯ್ತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ. ಸಾಮಾನ್ಯ 3,000 ಜನ ಬಂದಿರಬಹುದೇನೋ, ನಾನು ಕೌಂಟಿಗೆ ಇದಕ್ಕೆ ಹೋಗಲಿಲ್ಲ, ಬಟ್ ಲಾಸ್ಟ್ ಇಯರ್ ಕೂಡ 4,000 ಜನರ ಮೇಲಿದ್ರು. ರನ್ ಎಡಿಕ್ಟ್ ಅಂತ ಅಲ್ಲಿ ಅದೊಂದು ಸಮಾಜ ಇದಕ್ಕೋಸ್ಕರನೇ ಅವರು ಕೆಲಸ ಆ ರನ್ ಎಡಿಕ್ಟ್ನವರು ಮಾಡ್ತಾರೆ. ಆದರೆ ಒಂದೇ ಒಂದು ಕಸ ಕೂಡ ನಾವು ತಗೊಳ್ಳುವಾಗ ಹೇಗೆ ಕ್ಲೀನಾಗಿ ಕೊಡ್ತಾರೋ ಅದೇ ರೀತಿ ವಾಪಸ್ ಕೊಡುವಾಗಲೂ ಕೊಡ್ತೀವಿ. ಬರೀ ಕ್ಲೀನ್ ಮಾಡಿಕೊಡೋದಲ್ಲ, ಅಲ್ಲಿ ನಾವು ಕಸ ಉಪಯೋಗಿಸೋದೇ ಇಲ್ಲ. ಕಸದ ಅಂದರೆ ಪ್ಲಾಸ್ಟಿಕ್ ಅಥವಾ ಹಾಳೆ ಪ್ಲೇಟ್ ಆಗಲಿ ಅಥವಾ ಈ ಪ್ಲಾಸ್ಟಿಕ್ ಪೇಪರ್ಗಳದು ಬರುತ್ತೆ ಅಥವಾ ಬಾಳೆ ಎಲೆ, ಇದು ಯಾವುದನ್ನು ನಾವು ಉಪಯೋಗಿಸಲ್ಲ. ಸ್ಟೀಲ್ ಲೋಟ, ಸ್ಟೀಲ್ ಪ್ಲೇಟ್ಗಳನ್ನ ಉಪಯೋಗಿಸ್ತೀವಿ, ಸ್ಟೀಲ್ ಸ್ಪೂನ್ಗಳು ಉಪಯೋಗಿಸ್ತೀವಿ. ಅದನ್ನೇ ಮತ್ತೆ ವಾಶ್ ಮಾಡಿ ಮತ್ತೆ ನಾವು ಕಳಿಸ್ಕೊಡ್ತೀವಿ. ಇದನ್ನು ಈಗ 5 ವರ್ಷದಿಂದ ರನ್ ಎಡಿಕ್ಟ್ ಗ್ರೂಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಎಲ್ಲ ವಾಲಂಟಿಯರ್ಸು, RRIK ಅಥವಾ ರನ್ ಎಡಿಕ್ಟ್ನವರು, ಕೊನೆಗೆ ನಾವು ಹಸಿರು ಸೆಲೆ, ಈ ಥರ ಅಲ್ಲಿ ತುಂಬ ಗ್ರೂಪ್ಗಳಿದೆ, ಅವರೆಲ್ಲರೂ ಕೈ ಜೋಡಿಸಿ ಆ ಇವೆಂಟನ್ನು ಒಂದೇ ಒಂದು ಕಸವನ್ನು ಅಲ್ಲಿ ಆಗದಿರೋ ಥರ ಮೇಂಟೈನ್ ಮಾಡ್ತೀವಿ. ಮತ್ತು ಊಟದ ತಿಂಡಿ ವೇಸ್ಟ್ ಆಗಿದ್ದನ್ನು ಕೂಡ ಅಲ್ಲೇ ತಕ್ಷಣ ಕಾಂಪೋಸ್ಟ್ ಬಿನ್ನಿಗೆ ಹಾಕಿ ಪ್ರತಿಯೊಬ್ಬರೂ ಬಂದವರು ಸಹಕಾರ ಕೊಡ್ತಾರೆ. ಅವ್ರು ತಿಂದಿರೋ ವೇಸ್ಟನ್ನೆಲ್ಲ ಕರೆಕ್ಟಾಗಿ ಕಾಂಪೋಸ್ಟ್ ಹಾಕುವಂಥ ಒಂದು ಬಿನ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ತಾರೆ. ಆಮೇಲೆ ಪ್ಲೇಟ್ ಉಟ್ಕೊಳ್ಳ ಅವರೇ ಸಪ್ರೇಟ್ ಮಾಡಿ ಇಡ್ತಾರೆ, ನಾವು ವಾಶ್ ಮಾಡಿ ರೀಪ್ಯಾಕ್ ಮಾಡಿ ಕಳಿಸೋದು. ಆದರೆ ಇದನ್ನು ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂದರೆ, ಯಾವುದೋ ಒಂದು ಬೇರೆ ಕಾರ್ಯಕ್ರಮಗಳಾದಾಗ, ಯಾವುದೋ ಒಂದು ಹಬ್ಬನೋ ಅಥವಾ ಯಾವುದೋ ಒಂದು ನಾವು ಹೇಳೋದು ತಪ್ಪಾಗುತ್ತೇನೋ ಗೊತ್ತಿಲ್ಲ, ರಾಜಕೀಯ ವ್ಯಕ್ತಿಗಳದ್ದು ಏನಾದ್ರು ಒಂದು ಕಾರ್ಯಕ್ರಮ ಆಯಿತು ಅಂದರೆ ನಮಗಲ್ಲಿ ನೋಡಿದ್ರೆ ಮತ್ತು ಒಂದು ವಾರ ಅಲ್ಲಿ ಕಸದ ರಾಶಿ ಇರುತ್ತೆ. ಆದರೆ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿರೋ ಕಾರ್ಯಕ್ರಮ 10 ಗಂಟೆ ಮುಗಿದಿದೆ, ಅಲ್ಲಿ ಆ ಕಾರ್ಯಕ್ರಮ ನಡೆದಿದೆ ಅನ್ನೋ ಕುರು ಒಂದು ಸಿಗದೇ ಇರೋಷ್ಟು ನೀಟಾಗಿರುತ್ತೆ. ನಿಜವಾಗಿ ಇದಕ್ಕೆ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ನಾನು ಹೊಗಳುತ್ತೀನಿ. ನಾವು ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ, ಅಲ್ಲಿ ಸಹಕಾರ ಕೊಟ್ಟವರಿಗೆ ಅಥವಾ ರನ್ ಎಡಿಕ್ಟ್ ಗ್ರೂಪ್ನವರಿಗೆ. ಅಲ್ಲಿ ಇವರಿಗೆ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆದರೆ ನಾವು 90% ಕಸವನ್ನೇ ಕಡಿಮೆ ಮಾಡ್ತೀವಿ ಅಂತೀವಿ. ಯಾಕೆಂದ್ರೆ ಈ ಛತ್ರಗಳದ್ದು ಎಷ್ಟೊಂದು ವೇಸ್ಟ್ ಬರುತ್ತೆ ಅಂತಂದರೆ, ಅವುಗಳನ್ನ ಬಿಸಾಕೋದು ರೋಡಲ್ಲಿ, ಆಮೇಲೆ ಲ್ಯಾಂಡ್ ಫಿಲ್ಲಿ ಹೋಗೋದು, ಇದನ್ನೆಲ್ಲ ನೋಡಿದ್ರೆ ಭಾಳ ಹಿಂಸೆ ಆಗುತ್ತೆ ನಮ್ಗೆ. ಅದಕ್ಕೆ ಯಾವ ಶಬ್ದದಲ್ಲಿ ಇದನ್ನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ನಾವು ತಿಳ್ಕೊಂಡು ನಾವು ಕಡಿಮೆ ಮಾಡಬೇಕು ಅನ್ನೋದೇ ನನ್ನ ಮನವಿ ಎಲ್ಲರಲ್ಲೂ.
1: ಓಕೆ, ಸುರೇಶ್ ಭಟ್ ಅವರೇ ಬಹಳ ಸಂತೋಷ. ಒಂದು ಕಾರ್ಯಕ್ರಮ ಮಾಡಿದ್ರೆ, ಈಗ ಮನೇಲಿ ಒಂದು ಬರ್ತ್ಡೇ ಆಗ್ಲಿ, ಒಂದ್ ಚಿಕ್ಕ ಹಬ್ಬ ಮಾಡ್ಲಿ ಸರ್, ಬಹಳಷ್ಟು ವೇಸ್ಟ್ ನ ನಾವು ಹೊರಗಾಗ್ತೀವಿ. ಬರ್ತ್ಡೇ, ಚಿಕ್ಕ ಚಿಕ್ಕ ಮಕ್ಕಳು ಬರ್ತ್ಡೇ ಮಾಡಿದಾಗ ಆ ಬೆಲೂನ್ ಕಟ್ಟೋದಿಂದ ಹಿಡಿದು ಆ ಪಾರ್ಟಿಗೆ ತರ್ತೀವಲ್ಲ, 20 ಮಕ್ಕಳಾದ್ರೂ ಪ್ಲೇಟ್ ತರೋದು,

0: ಎಕನಾಮಿಕಲ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಆ ತರ ಪ್ಲೇಟ್ ತಂದ್ಬಿಟ್ಟು ನಮಗೆ ತಟ್ಟೆ ತೊಳೆಯ ಕೆಲಸ ಕಮ್ಮಿ ಆಗುತ್ತೆ ಅಂತ ತರ್ತೀವಿ, ಆದ್ರೆ ಪರಿಸರಕ್ಕೆ ನಾಶ ಅಂತ ನೀವು ಹೇಳ್ತಾ ಇದ್ದೀರಾ.
1: ಹೇಳ್ತೀನಿ, ಈ ಬರ್ತ್ಡೇ ಪಾರ್ಟಿದು ಬೆಲೂನ್ ಕಟ್ಟೋದು ಅದು ಒಡೆಯೋದು ಮೈಕ್ರೋ ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರುತ್ತೆ. ಆಮೇಲೆ ಅದೇನೋ ಒಂದು ಸೌಂಡ್ ಬರುವಂತದ್ದೇನೋ ಒಂದು ಇದು ಮಾಡ್ತಾರೆ ನೋಡಿ, ಅದರೊಳಗಡೆ ಈ ಪೇಪರ್ಸ್ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ, ಅದು ಎಲ್ಲ ಚಲ್ಲ ಪಿಲ್ಲಿಯಾಗಿ ಬೀಳುತ್ತೆ. ಅದನ್ನು ಹೆಕ್ಕು ನಾವು ತೆಗಿಯೋಕ್ಕೂ ಆಗಲ್ಲ, ಅದು ಮಣ್ಣಲ್ಲಿ ಮಣ್ಣಾಗಿ ಸೇರಿಬಿಡುತ್ತೆ. ಆದ್ರೆ ಅದು ಪರಿಸರಕ್ಕೆ ಮಾರಕ, ಅದು ಆ ಉದ್ದೇಶದಿಂದ ಆ ತರದೆಲ್ಲ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ.
0: ಖಂಡಿತ, ಮತ್ತೆ ನಾವು ನಮ್ಮ ಹಳೆ ಹುಟ್ಟಿದಬ್ಬ ದೀಪ ಹಚ್ಚಿ ದೊಡ್ಡವರ ಆಶೀರ್ವಾದ ಪಡೀರಿ, ದೇವಸ್ಥಾನಕ್ಕೆ ಹೋಗಿ, ಆದಷ್ಟು ಪರಿಸರಕ್ಕೊಂದಂತೂ ನಾಶ ಮಾಡಬೇಡಿ. ನಿಮ್ಮ ಜನ್ಮ ಪರಿಸರಕ್ಕೆ ಒಳ್ಳೇದಾಗ್ಲಿ ಹೊರತು ನಿಮ್ಮ ಜನ್ಮದ ದಿನ ಪರಿಸರಕ್ಕೆ ನಾಶ ಆಗದ್ಬೇಡ ಅಂತ ಹೇಳ್ತಾ ಇದ್ದೀರಾ ನೀವಿಬ್ರು.
1: ಅವರು ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡ್ತಾ ಇಲ್ಲ ನಾವು, ಅವ್ರು ಹೇಗಾದ್ರು ಪರಿಸರ ಹಾಳು ಮಾಡದೇ ಇರಲಿ.
0: ಬಹಳ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದೀರಾ ಅವರು. ಹಾಗೆ ನಾವಿವತ್ತು ಬೆಳಿಗ್ಗೆಯಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಸೊ ಈಗ ಬೆಂಗಳೂರು ನಗರ ಎದುರಿಸುತ್ತಿರುವ ತುಂಬಾ ದೊಡ್ಡ ಸಮಸ್ಯೆ ಯಾವುದು ಅಂತ ಮತ್ತೆ ನಾಲ್ಕು ಆಪ್ಷನ್ ಕೊಟ್ಟಿದ್ವಿ. ಕಸ ನಿರ್ವಹಣೆನ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯು ಮಾಲಿನ್ಯನ ಅಂತ. ಆಲ್ಮೋಸ್ಟ್ 90% ಅಷ್ಟು ಜನ ಕಸ ನಿರ್ವಹಣೆ ಅಂತಾನೆ ಹೇಳಿದ್ದಾರೆ ಸರ್. ವಾಯು ಮಾಲಿನ್ಯ ಅಂತಾನೂ ಒಂದ್ ಸ್ವಲ್ಪ ಜನ, ಎಲ್ಲಾ ಸಮಸ್ಯೆಗಳು ಇದೆ ಅದರಲ್ಲಿ ಜಾಸ್ತಿ ಈ ಕಸ ನಿರ್ವಹಣೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ ಪ್ರಕಾರ ಬೆಂಗಳೂರು ಮೊದಲು ಈ ಪರಿಸರ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ ನೀವು ಭಾವಿಸ್ತೀರಾ ಸರ್? ಬಿಕಾಸ್ ಇಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು ನಗರ ನೀವು ಹೇಳಿದಾಗೆ. ಸೊ ಏನು ನಿಮ್ಮ ಉತ್ತರ ಏನಿರಬಹುದು ಇದಕ್ಕೆ?
1: ಇದರಲ್ಲಿ ಯಾವುದು ಒಂದು ಜಾಸ್ತಿ ತೊಂದರೆ ಕೊಡ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಜಾಸ್ತಿ ತೊಂದರೆ ಕೊಡ್ತಾ ಅಂದರೆ ಮನುಷ್ಯರು ಅಂತಲೇ ಹೇಳ್ತೀನಿ ನಾನು. ಯಾಕೆ ಕೇಳಿದ್ರೆ ಕಸ ಸಮಸ್ಯೆ ಇಷ್ಟಾಗ ಕಾರಣ ನಾವೇನೆ, ಕಸದಿಂದನೇ ವಾಯುಮಾಲಿನ್ಯ ಆಗ್ತಾ ಇದೆ. ಮತ್ತು ವೆಹಿಕಲ್ಗಳು, ನಾವು ಒಬ್ಬನೇ ಎಲ್ಲೇ ಒಂದು ಸಣ್ಣ ಅಂಗಡಿಗೆ ಹೋಗ್ಬರ್ಬೇಕಂದ್ರೂ ಗಾಡಿ ತೊಗೊಂಡು ಹೋಗ್ತೀವಿ. ಒಬ್ಬರು ನಾಲ್ಕು ಜನರು ಹೋಗೋಕ್ಕೆ ನಾಲ್ಕು ಕಾರ್ ತೊಗೊಂಡು ಹೋಗ್ತೀವಿ, ಒಂದೇ ಕಾರಲ್ಲಿ ನಾಲ್ಕು ಜನ ಹೋಗಲ್ಲ, ಎಲ್ಲ ಸ್ವತಂತ್ರವಾಗಿ. ಆಮೇಲೆ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಇನ್ಯಾವುದೋ ಕಾರಣಕ್ಕೆ ನಮ್ಮ ಮನೆ ಮುಂದೆ ಕಸ ಬೀಳುತ್ತೆ ಅಂತೇಳಿ ಮರಗಳನ್ನ ಕಡಿತೀವಿ. ಮರ ಕಡಿದ್ಮೇಲೆ ನೀರಿಂದು ಮರದ ಅಂದರೆ ವಾಯು ಮಾಲಿನ್ಯ ಇದಿಷ್ಟು ಹೆಚ್ಚಾಗ್ತಾ ಪ್ರಾಬ್ಲಮ್ ತೊಂದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ದೃಷ್ಟಿಯಿಂದ ಇದೆಲ್ಲದೂ ಸರಿಯಾಗಬೇಕಂದ್ರೆ ಈ ಎಲ್ಲ ಕೆಲಸಗಳು ಸರಿಯಾಗಿ ಪೂರ ಮಾಡಲೇಬೇಕು. ಮರ ನೆಡಬೇಕು, ನೀರು ಉಳಿಸ್ಬೇಕು, ಕೆರೆಕ್ಕೂ ಇದನ್ನು ತಡಿಲೇಬೇಕು ನಾವು ನೀರು ಹೋಗೋದನ್ನು ಹರಿದೋಗೋದನ್ನು. ಇವಾಗ ನೋಡಿ ಮೋರಿಗಳು ಮಾಡಿದ್ದಾರೆ, ಎಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ರೋಡ್ ಸೈಡ್ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿದ್ದಾರೆ. ಮೊದಲು ಇಷ್ಟೊಂದು ಫ್ಲಡ್ ಆಗ್ತಿರಲಿಲ್ಲ. ಯಾಕೆ ಕೇಳಿದ್ರೆ ಭೂಮಿ ನೀರು ಕುಡಿಯೋದು, ಅಲ್ಲಿಂದಲ್ಲಿ ನೀರು ಕುಡಿದು ಕುಡಿದು ಹರಿದು ಹೋಗೋದು ಹೆಚ್ಚಾದ್ದು. ಆದ್ರೆ ಇವಾಗ ನೀರು ಕುಡಿಯೋಕೆ ಎಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಿಸಿದೀವಿ, ಭೂಮಿಯಲ್ಲಿ ಪ್ಲಾಸ್ಟಿಕ್ ತುಂಬಿಸಿದೀವಿ, ರೋಡಿಗೆ ಕಾಂಕ್ರೀಟ್ ಹಾಕಿದ್ದೀವಿ, ಮರಗಳಿಲ್ಲ. ಮರ ಇದ್ರೆ ಏನು ಕೇಳಿದ್ರೆ ಮರ ಈ ಗಾಳಿಯಿಂದ ಅಲ್ಲಾಡುತ್ತಲ್ವಾ, ಅವಾಗ ಭೂಮಿ ಸಡಿಲಾಗುತ್ತೆ, ಅವಾಗ ನೀರು ಭೂಮಿ ಒಳಗಡೆ ಹೋಗೋಕೊಂದು ಅವಕಾಶಗಳು ಸಿಗುತ್ತೆ. ಇವಾಗ ಅದು ಯಾವುದೂ ಇಲ್ಲದ್ರಿಂದ ಬಂದಿರೋ ನೀರೆಲ್ಲ ಹೊರಗಡೆ ಹೋಗುತ್ತೆ, ನಾವು ನೀರು ಉಳಿಸಲ್ಲ. ಮರ ಇಲ್ಲಾಂದ್ರೆ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಹಸು ಸಾಕೋದ್ರಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ಆದ್ರೆ ಆ ಹಸುನ ನಾವು ಇಡಲ್ಲ. ಇವಾಗ ಸಾಕೋದೇ ಇಲ್ಲ, ಯಾಕಂದ್ರೆ ಹುಲ್ಲಿಲ್ಲ, ಮೇವಿಲ್ಲ ಅನ್ನೋ ಉದ್ದೇಶಕ್ಕೆ. ಮತ್ತು ಮೇಲಿಂದ ಕಸ ತಂದು ಸುರಿತೀವಿ, ಆ ಕಸ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡದೆ ಕಳಿಸ್ತೇ ಇರೋದ್ರಿಂದ ಅವೆಲ್ಲ ಕೊಳತು ವಾಸನೆ ಬಂದು ಮಾಲಿನ್ಯ ಆಗೇ ಆಗುತ್ತೆ. ಈ ಎಲ್ಲ ಕಾರಣದಿಂದ ಇಂಥದ್ದೇ ಒಂದು ಅಂತ ಹೇಳೋಕ್ಕಾಗಲ್ಲ, ಇದಿಷ್ಟು ಒಟ್ಟಾಗಿ ನಡಿಬೇಕಾದಂಥ ಪ್ರಕ್ರಿಯೆಗಳು.
0: ಆದರೂ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡೋದು ಏನಂದ್ರೆ ಸರ್, ಈ ಕಸನ ಈ ಖಾಲಿ ಸೈಟಲ್ಲಿ ಹಾಕ್ಬಿಟ್ಟಿರ್ತಾರೆ, ಸೊಳ್ಳೆ ಆಗಿರುತ್ತೆ. ಆಮೇಲೆ ಎಸ್ಪೆಷಲಿ ಒಂದು ಏರಿಯಾ ತುಂಬ ಕ್ಲೀನ್ ಆಗಿರುತ್ತೆ, ಇನ್ನೊಂದು ಏರಿಯಾಗೆ ಹೋದ್ರೆ ಇದು ಬೆಂಗಳೂರಾ ಅಂತ ಅನ್ನಿಸ್ಬೇಕು, ಅಷ್ಟು ಕಸದ ರಾಶಿ. ಈ ನೀವು ಈ ಬನಶಂಕರಿ ಕಡೆ ಹೋದ್ರೆ ಗೊತ್ತಾಗುತ್ತಾ, ಬಸ್ ಸ್ಟ್ಯಾಂಡ್ ಇಂದ ಈ ಕಡೆ ವಾಸನೆ ತುಂಬಾ ಗಬ್ಬು ವಾಸನೆ, ಎಲ್ಲರೂ ಕಸನ ಅಲ್ಲೇ ಹಾಕ್ತಾರೆ. ನೀವು BBMP ಅಥವಾ ಈ BDA ಅವ್ರ ಜೊತೆ ಸೇರಿ ಏನಾದರೂ ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೋದಾ?
1: ಇದಕ್ಕೆ ಕಸ ಎಲ್ಲ ಕಡೆಯಲ್ಲೂ ಬರುತ್ತೆ, ಆದರೆ ಅದನ್ನು ನಿರ್ವಹಣೆ ಮಾಡೋವಂಥ ವ್ಯಕ್ತಿಗಳೇನಿದ್ದಾರೆ, ಮಾಡಿಸ್ಬೇಕಾದಂಥ ವ್ಯಕ್ತಿಗಳೇನಿದ್ದಾರೆ, ಅವರ ಶ್ರದ್ಧೆ ಮುಖ್ಯ ಆಗುತ್ತೆ. ನಾವು ಜೊತೇಲಿ ಕೈ ಜೋಡಿಸ್ಬೋದು, ಆದರೆ ನಾಳೆ ನಮ್ಮಂಥವ್ರೆ ಇನ್ನೊಬ್ಬರು ತಂದು ಹಾಕ್ತಾರೆ ನಾವು ಮಾಡಿರೋ ಜಾಗದಲ್ಲಿ. ಇದು ನಮಗೆ ದಿನನಿತ್ಯ ಸಮಸ್ಯೆ. ನಾವು ಇವಾಗ ಎಷ್ಟು ಸಾರಿ ಬ್ಲ್ಯಾಕ್ ಸ್ಪಾಟ್ ಕ್ಲೀನ್ ಮಾಡಿದೀವೋ ಅಲ್ಲಿ ಎಷ್ಟು ಕಡೆಯಲ್ಲಿ ಕ್ಲೀನ್ ಆಗಿದೆ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಾಳೆ ಮತ್ತವ್ರಿಗೆ ಕಸ ಹಾಕೋಕೆ ಜಾಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತೀನಿ. ಬಿಟ್ಟರೆ ಇದು ನಮ್ಮದು ಈ ಕೆಲಸ ನಿರಂತರವಾಗಿ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಕೇಳಿದ್ರೆ ಜನರಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ. ನಾವಿಲ್ಲಿ ಹಾಕಬಾರ್ದು, ಇಲ್ಲಿ ಕ್ಲೀನ್ ಮಾಡಿದ್ರೆ ಅಂತಂದರೆ ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ, ನಾವು ಅದನ್ನು ಹಾಗೆ ನೀಟಾಗಿ ಇಡಬೇಕು ಅನ್ನೋ ಭಾವನೆ ಅವರಲ್ಲಿ ಬೆಳೀಬೇಕು. ಇದು ತುಂಬ ಅಂದ್ರೆ

0: ಅಮೆರಿಕದವರು ಅಧಿಕಾರಿಗಳಾಗಲಿ ಅಥವಾ ಪೌರ ಕಾರ್ಮಿಕರಲ್ಲಿ ಅವ್ರು ಹೆಚ್ಚಿನ ಆಸಕ್ತಿ ತಗೊಂಡಾಗ ಹೆಚ್ಚಿನ ಒಂದು ಲಾಭ ಸಿಗುತ್ತೆ, ನಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಖಂಡಿತ ಸರ್, ಖಂಡಿತ. ಹಾಗೆ ನಮಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ ಎಳೆದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು, ಹಸಿರು ಸೆಲೆ ಟೀಮ್ ಸೇವೆ ಶ್ಲಾಘನೀಯ. ಇದೇ ರೀತಿ ಎಲ್ಲ ಊರಲ್ಲೂ ಎಲ್ಲ ಕೇರಿಗಳಲ್ಲೂ ಸೇವಾ ಮನೋಭಾವ ಹೊಂದಿದ ಟೀಮ್ ಇರಬೇಕು. ಆದರೆ ಕಟು ಸತ್ಯ ಏನ್ ಗೊತ್ತಾ ಸರ್, ಊರು ಸಾಬರಿ ನಮ್ಗ್ಯಾಕೆ ಅನ್ನೋರೇ ಜಾಸ್ತಿ. ನಾನು ನಮ್ಮೂರಲ್ಲಿ ಸ್ವಯಂ ಸೇವಕನಾಗಿ ಸಸಿಗಳನ್ನ ನೆಡುವಲ್ಲಿ ಪ್ರತಿ ರವಿವಾರ ಶ್ರಮದಾನ ಮಾಡ್ತಿದ್ದೀನಿ. ಇಂದಿನ ದಿನಗಳಲ್ಲೂ ಉತ್ತಮ ಪರಿಸರ ಅದೇ ಅನ್ಸುತ್ತೆ ನಮ್ಗೆ ನಿಜವಾದ ಆಸ್ತಿ. ಅತ್ಯುತ್ತಮ ಪರಿಸರವೇ ಅಲ್ವಾ ಉಸಿರು ಅಂತ ನಮ್ಗೆ ಒಳ್ಳೆ ಸಂದೇಶ ಕಳಿಸಿದ್ದಾರೆ ರಾಯಚೂರಿನಿಂದ ಈರಣ್ಣನವರು. ಹಾಗೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಶ್ರೀನಾಥ್ ಅವರು ಮಾಗಡಿ ರೋಡ್ ಇಂದ ಕಳಿಸಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಬಹಳ ಇನ್ಸ್ಪೈರಿಂಗ್, ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲೂ ಇದೇ ತರ ಸಮಾಚಾರಗಳನ್ನು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸಮಾಚಾರ ಅಷ್ಟೇ ಅಲ್ಲ, ಅದು ಎಲ್ಲ ಊರಿನ ಸಮಾಚಾರನೂ ಇದೆ. ಹೌದು, ನಮ್ಮೂರಿನ ಸಮಾಚಾರ ಯಾರಪ್ಪ ಕೇಳ್ತಾರೆ ಅಂತ ಸರ್ ಅವ್ರಿಗೆ ಹೇಳ್ಬೇಕಾಗಿರೋದು, ಅವರು ಕೂಡ ಒಂದು ಟೀಮ್ ಕಟ್ಕೊಂಡು ನಾವು ಬೇರೆಯವ್ರಿಗೆ ಕಾಯೋದು ಬೇಡವೇ ಬೇಡ ಅಂತ ಏನ್ ಹೇಳ್ತೀರಾ?
0: ನಾವು ಬೇರೆಯವ್ರಿಗೆ ಕಾಯೋದ್ರೊಳಗೆ ಆಗಲ್ಲ, ಅವರು ಮನವರಿಕೆ ಮಾಡಿಕೊಂಡು ಕೆಲಸ ಮಾಡೋದ್ರೊಳಗೆ ನಾವಿರಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮಗೋಸ್ಕರ ನಾವು ಮಾಡಬೇಕು. ಈರಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಹಾಗೇನೆ ಮಿಕ್ಕದವರಿಗೂ ಕೂಡ. ಯಾಕೆಂದ್ರೆ ನಮ್ಮನ್ನು ಇಷ್ಟೊಂದವರು ಶ್ಲಾಘಿಸ್ತಾ ಇರೋದು ದೊಡ್ಡ ಗುಣ ಅವರದ್ದು. ಆದರೆ ಏನಿಲ್ಲ, ನಾವು ಮಾಡಬೇಕು. ನಾವು ಮಾಡಿದ್ರೆ ನಮ್ಮ ಜೊತೆ ಇನ್ನೊಬ್ಬ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಹೀಗೆ ದೊಡ್ಡದಾಗುತ್ತೆ ಟೀಮು. ಯಾರು ಬರಲ್ಲ ಅಂತ ಕಾಯಬೇಡಿ, ನೀವು ಕೆಲಸ ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ. ನಾಳೆಯಿಂದ ಅಂತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಾಳೆ ಅಂದನೋನ ಮನೆ ಹಾಳು ಅಂತ ಹಳೆಯವರು ಗಾದೆ ಮಾಡಿದ್ದಾರೆ. ಇವತ್ತು ಈಗ ತಕ್ಷಣ ಅನ್ನೋದು ನಾವು ತಗೊಂಡ್ರೆ ಒಳ್ಳೆ, ಇವರು ನಮಗಿನ್ನ ಮುಂದೆ ಬರ್ತಾರೆ, ನಾನು ಅವ್ರನ್ನ ಹೊಗಳುವಂತ ಕೆಲಸ ಅವರಿಂದ ಆಗುತ್ತೆ ಅಂತ ನಾನು ಬಯಸ್ತೀನಿ.
1: ಆಗ್ಲಿ ಅನ್ನೋದೇ ನಮ್ಮ ಆಗ್ಲಿ ಅಂತ.
0: ಹೌದು,
1: ಮತ್ತೊಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ನಾನು ಈ ಸಂವಾದವನ್ನ ಮುಂದುವರಿಸ್ತೀನಿ.

0: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಿದ್ರು ಇವ್ರ ಜೊತೆ ಸಾಲದೇ ಇಲ್ಲ. ಒಂದ್ ಗಂಟೆ ಸಮಯ ಇಷ್ಟು ಬೇಗ ಆಗೋಗ್ತಿದ್ಯಲ್ಲ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಒಂದು ದಿನ ಇವ್ರ ಜೊತೆ ಮಾತಾಡಿದ್ರು ಇವರ ಜ್ಞಾನ, ಪರಿಸರದ ಬಗ್ಗೆ ಇರುವ ಪ್ರೇಮ, ಇವರ ಕಾಳಜಿ ಅಂತೂ ಮುಗಿತಾನೆ ಇಲ್ಲ. ಅಬ್ಬಬ್ಬ, ಹೇಗೆ ಹೀಗೆ ಸಮಯ ಇಷ್ಟು ಬೇಗ ಓಡೋಗ್ತಿದೆ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ, ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ, ಆಲಿಸ್ತಾ ಇದ್ದೀವಿ, ನಮಗೂ ಕೂಡ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಅಂತ. ನಿಮ್ಮ ಅತಿಥಿಗಳಿಗೆ ಧನ್ಯವಾದಗಳು ಅಂತ ಗೀತಾ ಅವರು ಕೆಪಿ ಅಗ್ರಹಾರದಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಚಂದ್ರಮುಖಿ ಐಟಿಐ ಲೇಔಟ್ ಇಂದ ಕಳಿಸಿದ್ದಾರೆ. ಬಹಳನೇ ಖುಷಿ ಆಗ್ತಾ ಇದೆ ನಮ್ಗೆ ಮನಸ್ಸಿಗೆ ಇವತ್ತು ಈ ಕಾರ್ಯಕ್ರಮಗಳನ್ನ ಕೇಳಿ. ನಾನು ಕೂಡ ಮನೆ ಮುಂದೆ ನನ್ನದೇ ಆದ ಹೂದೋಟ ಬೆಳೆಸಿ ಪರಿಸರಕ್ಕೆ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಿಮ್ಮ ನಂಬರ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಇವರ ನಂಬರು ಮತ್ತೆ ಇವರ ವಾಟ್ಸಪ್ಪು ಮತ್ತೆ ಇವರ ಈ ಟೀಮ್ದು ಎಲ್ಲ ನಿಮಗೆ ಮೆಸೇಜ್ ನ ನಾವು ಕೊಡ್ತೀವಿ. ಹಾಗೆ ಇವ್ರ ಜೊತೆ ಮಾತಾಡ್ತಾ, ಸರ್ ನಿಮ್ಮ ತಂಡಕ್ಕೆ ಸ್ಫೂರ್ತಿ ನೀಡಿದಂತಹ, ನಿಮ್ಮ ತಂಡ ಮಾಡಿದಂತಹ ಯಶೋಗಾಥೆಯ ಕತೆಗಳನ್ನೇನಾದ್ರೂ ಸ್ವಲ್ಪ ಹೇಳ್ಬೋದಾ?
1: ಯಶೋಗಾಥೆ ಹೇಳೋಕ್ಕೋದ್ರೆ ಅದೇ ಹೇಳಿದ್ವಲ್ಲ, ನೀವು ತಾವು ಹೇಳಿದಾಗೇನೆ ಒಂದು ದಿನ ಸಾಕಾಗಲ್ಲ, ಯಾಕೆಂದ್ರೆ 12 ವರ್ಷದ ಕಾರ್ಯಕ್ರಮಗಳು. ನಾವು ಹೀಗೆ ದಾರಿನಲ್ಲಿ ಒಂದು ದಿವಸ ಬರ್ತಾ ಇದ್ದೆ, ಒಬ್ಬರು ಲೇಡಿ ಮಗುನ ಬಿಟ್ಟು ಬರುವಾಗ ಗುಂಡಿನಲ್ಲಿ, ರಸ್ತೆ ಗುಂಡಿನಲ್ಲಿ ಬಿದ್ದುಬಿಟ್ರು. ಆವಾಗ ನೋಡಿ ಅಂದ್ಕೊಂಡ್ವಿ ಇದಕ್ಕೇನಾದ್ರು ಪರಿಹಾರ ಮಾಡಬೇಕು ಅಂತೇಳಿ. ಆವಾಗ ನಮ್ಮ ಪ್ರೇಮ್ ಜೊತೆ ಮಾತಾಡಿ ಅದೇ ಒನ್ ಅವರಲ್ಲಿ ನಾವು ಮತ್ತೆ ಬಂದು ಆ ರಸ್ತೆಗೆ ಮಣ್ಣು ತುಂಬ್ತಾ ಇದ್ವಿ. ಆಮೇಲೆ ನೋಡಿ ದಾರಿಯಲ್ಲಿ ಜನರು ಕೈ ಜೋಡಿಸಿದ್ರು, ಯಾರನ್ನೂ ರಿಕ್ವೆಸ್ಟ್ ಮಾಡ್ತೀವಿ, ಒಂದು JCB ಹೋಗ್ತಾ ಇತ್ತು, ಅವ್ರನ್ನೂ

0: ರಿಕ್ವೆಸ್ಟ್ ಮಾಡಿದ್ವಿ. ಅದು ಮಾಡಿ ನಾವು ಒಂದು ವಾರದೊಳಗೆ ಟಾರ್ ಹಾಕೋಕೆ ಬಂದರು. ಆವಾಗಂದ್ರೆ ನಾವು ಇಲ್ಲಿ ಬೀಸಿರೋ ಚಾಟಿ ಎಲ್ಲೋ ತಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು.
1: ಖಂಡಿತ ಸರ್,
0: ಆ ಥರದ್ದು. ಆಮೇಲೆ ಒಂದು ದೊಡ್ಡ ರಾಜಕಾಲುವೆ, ಒಂದು ದೊಡ್ಡ ಕರಿಯಪ್ಪ ಪಾರ್ಕ್ ಅಂತ, ಕರಿಯಪ್ಪ ಪಾರ್ಕ್, ಅದರೊಳಗೆ ಒಂದು ಕಾಲುವೆ ಇದೆ. ಅದು ಕಸ ಬಂದ್ಬಿಟ್ಟು BBMP ಬರುತ್ತೆ, ಎಲೆ ಬೀಳೋದು ಪಾರ್ಕ್ನವರದ್ದು. ಅವ್ರು ನಮ್ದಲ್ಲ ನಮ್ದಲ್ಲ ಅಂತೇಳಿ ಆಟ ಆಡಿಸ್ತಾ ಇದ್ರು. ನಮ್ಮ 3 ವರ್ಷದಿಂದ ಇವಾಗ ನಾವು ತೆಗಿತಾ ಇದ್ದೀವಿ ಅದನ್ನು. ಅವೆಲ್ಲ ಭಾಳ ಸಾಹಸಮಯವಾಗಿ ಮಾಡಿರೋದು. ಆಮೇಲೆ ಒಂದು ವೃಷಭಾವತಿ ಸೇರುವಂಥ ಒಂದು ದೊಡ್ಡ ಕಾಲುವೆನಲ್ಲಿ ಈ ತುಂಬ ಘನತ್ಯಾಜ್ಯಗಳನ್ನು, ಅಂದರೆ ಚೋಲ್ಟ್ರಿದಿರ್ಬೋದು, ಮೆಡಿಕಲ್ ಶಾಪ್ದು, ಈ ಥರ ತುಂಬ ಒಂದು ಟನ್ ಆಗುವಷ್ಟು ಕಸನ ಸುರಿದಿದ್ರು. ಅದನ್ನು ಯಾರೂ ತೆಗಿಯೋಕ್ಕಾಗದಿರೋಷ್ಟು ಆಳದಲ್ಲೂ ಇತ್ತು, ಸುಮಾರು ಒಂದು 20 ಅಡಿ ಆಳದಲ್ಲಿ ಬಿದ್ದಿದೆ ಆ ಕಾಲುವೆಯಲ್ಲಿ. ಅದು ನಾವು ಹಾಗೆ ಬಿಟ್ಟರೆ ಮತ್ತೆ ಮೋರಿಗೆ ಸೇರುತ್ತೆ, ನದಿಗೆ ಸೇರುತ್ತೆ, ನದಿ ಪಾತ್ರ ಹಾಳಾಗುತ್ತೆ, ಮತ್ತು ನಾಳೆ ನಮಗೇ ರಿಟರ್ನ್ ಬರುತ್ತೆ ಆ ನೀರು ಕುಡಿಯೋದಕ್ಕೆ, ಕಾವೇರಿ ನೀರಾಗಿ. ಅದನ್ನು ತೆಗೆಯೋದಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಟೂಲ್ ಮಾಡಿಕೊಂಡು ಅದನ್ನು 1-2 ಅವರ್ಸಲ್ಲಿ ತೆಗೆದು ಕ್ಲೀನ್ ಮಾಡಿದ್ದೀವಿ, ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿ. ಆಮೇಲೆ ಗುಂಡಿ ಮುಚ್ಚೋದಕ್ಕೆ ಅಂತಲೇ ನಾವು ಕೆಲವೊಂದಿಷ್ಟು

0: ಅಂತೇಳಿ ಆಟ ಆಡಿಸ್ತಾ ಇದ್ರು. ನಮ್ಮ 3 ವರ್ಷದಿಂದ ಇವಾಗ ನಾವು ತೆಗಿತಾ ಇದ್ದೀವಿ ಅದನ್ನ. ಅವೆಲ್ಲ ಬಹಳ ಸಾಹಸಮಯವಾಗಿ ಮಾಡಿರೋದು. ಆಮೇಲೆ ಒಂದು ವೃಷಭಾವತಿ ಸೇರುವಂತ ಒಂದು ದೊಡ್ಡ ಕಾಲುವೆನಲ್ಲಿ ಈ ತುಂಬಾ ಘನತ್ಯಾಜ್ಯಗಳನ್ನ ಅಂದ್ರೆ ಚೋಲ್ಟ್ರಿದಿರ್ಬೋದು, ಮೆಡಿಕಲ್ ಶಾಪ್ದು, ಈ ತರ ತುಂಬಾ ಒಂದು ಟನ್ ಆಗುವಷ್ಟು ಕಸನ ಸುರಿದಿದ್ರು. ಅದನ್ನ ಯಾರು ತೆಗಿಯೋಕಾಗದಿರೋಷ್ಟು ಆಳದಲ್ಲೂ ಇತ್ತು. ಸುಮಾರು ಒಂದು 20 ಅಡಿ ಆಳದಲ್ಲಿ ಬಿದ್ದಿದೆ ಆ ಕಾಲುವೆಯಲ್ಲಿ. ಅದು ನಾವು ಹಾಗೆ ಬಿಟ್ರೆ ಮತ್ತೆ ಮೋರಿಗೆ ಸೇರುತ್ತೆ, ನದಿಗೆ ಸೇರುತ್ತೆ, ನದಿ ಪಾತ್ರ ಹಾಳಾಗುತ್ತೆ, ಮತ್ತೆ ನಾಳೆ ನಮಗೆ ರಿಟರ್ನ್ ಬರುತ್ತೆ ಆ ನೀರು ಕುಡಿಯೋದಕ್ಕೆ, ಕಾವೇರಿ ನೀರಾಗಿ. ಅದನ್ನ ತೆಗಿಯೋದಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಟೂಲ್ ಮಾಡಿಕೊಂಡು ಅದನ್ನ 1-2 ಅವರ್ಸಲ್ಲಿ ತೆಗೆದು ಕ್ಲೀನ್ ಮಾಡಿದ್ದೀವಿ, ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿ. ಆಮೇಲೆ ಗುಂಡಿ ಮುಚ್ಚೋದಕ್ಕೆ ಅಂತಲೇ ನಾವು ಕೆಲವೊಂದಿಷ್ಟು ತಳ್ಳೋ ಗಾಡಿಗಳು, ಆಮೇಲೆ ನಮ್ಮದಾದ ಸಲಕರಣೆಗಳನ್ನು ತುಂಬ ಮಾಡ್ಕೊಂಡು ಹೇಳೋಕ್ಕೋದ್ರೆ ಒಂದಲ್ಲ ಎರಡಲ್ಲ. ನಮ್ದೊಂದು ಪೊರಕೆ ಇದೆ, ನಾವು ಅದನ್ನು ಡಿಸೈನ್ ಮಾಡಿದ್ದು ನಾನೇನೆ, ಬಟ್ ಅದನ್ನು BBMP ಅವರು ಕೂಡ ಇವಾಗ ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ. ನಾವು ಮಿನಿಮಮ್ ಒಂದು 3-4 ಅವರ್ಸ್ ಕಂಟಿನ್ಯೂಸ್ ನಾವು ಸ್ವೀಪ್ ಮಾಡ್ಬೋದು, ಅದರೊಳಗೆ ಬಗ್ಗೋ ಅವಶ್ಯಕತೆ ಇಲ್ಲ. ಅದು ಬೇರೆಯವರೆಲ್ಲ ಒಂದು ಇದರಿಂದ ಮಾಡ್ಕೋತಾರೆ, ಕಡ್ಡಿ ಬ್ಯಾಂಬೋದು ಯಾವುದೋ ಸ್ಟಿಕ್ ಹಾಕಿ ಮಾಡ್ಕೋತಾರೆ, ನಾವು ಮಾಡೋದು ಸ್ಟೀಲ್ ರಾಡು. ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ 5-6 ವರ್ಷ ಅದಕ್ಕೆ ಮತ್ತೇನು ಕೆಲಸ ಇರಲ್ಲ. ಬರೀ ಕಡ್ಡಿ ಒಂದು ಚೇಂಜ್ ಮಾಡ್ಕೋಬೇಕು, ಕಡ್ಡಿ ಸವದಾಗೆ ಚೇಂಜ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದೇ ಒಂದು ಟ್ಯಾಗ್ ಕೂಡ ಮಾಡಿರಲ್ಲ ಟೈಟಾಗಿ ಕಟ್ಟೋದಕ್ಕೆ, ಎಲ್ಲ ಮೆಕ್ಯಾನಿಕ್ ಇದು ಆ ಥರದ್ದು. ಹೀಗೆ ನಾವೊಂದು ಬಹಳ ಆ ಕೆಲಸ ನೋಡಿ ನಾವು ಯಾವ ಕೆಲಸ ಮಾಡಬೇಕು ಅದಕ್ಕೆ ಹೋಗಿ ಅಲ್ಲೋಗಿ ಆ ಜಾಗ ಪರಿಶೀಲನೆ ಮಾಡಿ ನಾವು ಯಾವ ರೀತಿ ಹೆಚ್ಚಿನ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಟೂಲ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತೀವಿ.
1: ಮಾಡ್ಕೊಡ್ತೀವಿ.
0: ಹೌದು, ಈಗ ನಾವು BBMP ಅವ್ರ ಜೊತೆ ಕೆಲಸಕ್ಕೆ ಹೋಗ್ತೀವಿ, ನಮ್ಮ ಟೂಲಿಗೆ ಕಾಯ್ತಾ ಇರ್ತಾರೆ ಅವರು. ಅವ್ರು ಬಂದಿಲ್ವಾ ಇವತ್ತವರು ಅಥವಾ ಬರ್ತಾ ಇದ್ದಾರಾ ಇನ್ನೂ ಲೇಟಾ ಅಂತೇಳಿ ಕಾಯುವಂತಹದ್ದು ಪರಿಸ್ಥಿತಿ ಅಂದ್ರೆ ಆ ರೀತಿ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಮಿಲಿ, ಇಡೀ ಮನೆಯವರೆಲ್ಲರೂ ಕೆಲಸ ಮಾಡ್ತಾರೆ. ಸುಬ್ರಹ್ಮಣ್ಯ ಚೈತನ್ಯ ಅಂತೇಳಿ CPP ಗ್ರೂಪ್ ಅಲ್ಲಿ, ಆಮೇಲೆ ರಾಘವೇಂದ್ರ ಹೇಳಕ್ ಹೋದ್ರೆ ಹೆಸರು ತುಂಬಾ ಇದೆ ಮೇಡಮ್, ಸುಧಾಕರ್, ಆಮೇಲೆ ಅರುಣ, ಸಿಂಧು, ಹೀಗೆ ತುಂಬಾ ಜನರು. ಅದು ಹೇಳಕ್ ಹೋದ್ರೆ ನಮ್ಗೆ ನಮ್ಮ ಟೀಮ್ನವ್ರ ಹೆಸರು ಎಲ್ಲರೂ ಅದ್ಭುತ ಕೆಲಸಗಾರರು.
2: ಆಮೇಲೆ ಇನ್ನೊಬ್ರು ನಮ್ಮ ಟೀಮ್ನಲ್ಲಿ ಒಬ್ರು ಇದ್ದಾರೆ, ಬಹಳ ವಯಸ್ಸಿನಲ್ಲಿ ತುಂಬಾ ಕಮ್ಮಿ ವಯಸ್ಸು, ಬರೀ 65 ವರ್ಷ ಅವ್ರಿಗೆ, ಕಲ್ಪನಾ ಅಂತ ಹೇಳ್ಬಿಟ್ಟು. ಅವರು ಡಾಕ್ಟರ್, ಗೈನಕಾಲಜಿಸ್ಟ್. ಒಂದು ತುಂಬಾ ದಿವಸದಿಂದನೇ ಅವರು ಪ್ರಾಕ್ಟೀಸ್ ಎಲ್ಲ ಬಿಟ್ಬಿಟ್ಟು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ದು ಫೈನಾನ್ಶಿಯಲ್ ಸಪೋರ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ, ಅವರು ಬೇರೆದಕ್ಕೆ ಏನಕ್ಕೂ ಖರ್ಚು ಮಾಡೋದಿಲ್ಲ, ಅಷ್ಟು ದುಡ್ಡು ನಮ್ಮ ಜೊತೆ
0: ಖರ್ಚು ಮಾಡ್ತಾರೆ. ಮತ್ತೆ ಜನರನ್ನು ಒಗ್ಗೂಡಿಸ್ತಾರೆ, ತುಂಬಾ ಜನರನ್ನು ಒಗ್ಗೂಡಿಸ್ತಾರೆ. ಅವರು ಒಂದು ಗ್ರೂಪಿಗೆ ಹೆಸರಿಟ್ಟಿದ್ದಾರೆ ನೀರು ಹಾಕೋರಿಗೆ, ಅವರಿಗೆ ಅವರು ವಾಟರ್ ವಾರಿಯರ್ಸ್ ಅಂತ ಏನೋ ಹೆಸರಿಟ್ಕೊಂಡಿದ್ದಾರೆ.
2: ಅದಲ್ಲೇನೆ ಅವ್ರು ಅದಲ್ಲದೇನೆ ಅವ್ರು ಮೇಡ್ಸ್ ಇದಾರಲ್ಲ, ಮೇಡ್ಸ್ ಸಮೇತ ಬಂದು ಕೆಲಸ ಮಾಡ್ತಾರೆ. ಎವ್ರಿ ಮಾರ್ನಿಂಗ್ ಅವ್ರ ಮೇಡ್ಸ್ ಬಂದು, ಅವ್ರ ಮೇಡ್ಸ್ ಅವ್ರ ಗಂಡ ಬೈಕ್ ಅಲ್ಲಿ 5-5 ಲೀಟರ್ ಕ್ಯಾನ್ ಅಲ್ಲಿ ನೀರು ತಗೊಂಡು ಹೋಗ್ಬಿಟ್ಟು ಹಾಕ್ತಾರೆ. ಅದಲ್ದಲೇನೆ ನಮ್ಮ ಟೀಮ್ಗೆ ಆಲ್ಮೋಸ್ಟ್ ಆಲ್ ಮಿಸ್ಸೇ ಆಗಲ್ಲ ಅವ್ರ ಮೇಡ್ಸ್ ಇಂದ. ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡ್ಕೊಂಡು ಏನಾದ್ರು ಅಟ್ಲೀಸ್ಟ್ ಒಂದು ಟೀನಾರು ಇಟ್ಕೊಂಡು ಬಂದಿರ್ತಾರೆ. ಸೊ ಆತರ ತುಂಬಾನೇ
1: ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡ್ತಾ ಇದೆ. ಸರ್, ನಿಮ್ಮ ಟೀಮ್ ಅಲ್ಲಿ ಈ ಯುವಕರು ಕೂಡ ಇದ್ದಾರಾ ಅಥವಾ ಎಲ್ಲರೂ
0: ಚಿಕ್ಕ ಮಕ್ಕಳು ಇದ್ದಾರೆ, ಸ್ಕೂಲ್ ಮಕ್ಕಳು?
1: ಅಂದ್ರೆ ಏನ್ ಅನ್ಸುತ್ತೆ ಸರ್, ಈಗಿನ ಯುವಕರಿಗೆ ಈ ಪರಿಸರದ ಬದಲಾವಣೆಗಳು ಅಥವಾ ಅವ್ರನ್ನ ನೀವು ಹೇಗೆ ಗಮನಿಸ್ತೀರಾ, ಈಗಿನ ಯೂತ್ ಅಥವಾ ಚಿಕ್ಕ ಮಕ್ಕಳನ್ನ?
0: ಇಲ್ಲ, ಅವರಿಗೆ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತಂದರೆ, ಈ ನಮ್ಮಲ್ಲಿ ಹೇಳ್ತಾರಲ್ವಾ ಇಂದಿನ ಯುವಕರೇ ನಾಳಿನ ಸಮಾಜದ್ದು ಒಂದು, ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡೋಕ್ಕೋದ್ರೆ ಇವರು ಇನ್ನು ಪ್ರೈಮರಿ ಸ್ಕೂಲ್ ಹುಡುಗ ಶಿಶಿರ್ ಅಂತ ಎಷ್ಟು ಒಂದು ಸಾರಿನೂ ಮಿಸ್ ಮಾಡಲ್ಲ. ಆಮೇಲೆ ಇನ್ನೊಬ್ಬ ಪ್ರತೀಕ್ ಅಂತ ಒಂದು ಹುಡುಗ ಇದ್ದಾನೆ, ಅವನು ಯಾವಾಗ ನಮ್ದು ಕೆಲಸ ನಡೀತೋ ಅಲ್ಲಿಗೆ ಅವನೇ ಸ್ವತಃ ತಿಂಡಿ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾ ಇದ್ದ. ನಾವೇ ಆಮೇಲೆ ಹೇಳಿದ್ವಿ, ನೋಡಪ್ಪ ನೀನು ಯಾವಾಗಲೂ ಬರೋದು ಬೇಡ, ತಿಂಗ್ಳಿಗೆ ಒಂದ್ಸರಿ ಬಾ ಸಾಕು ಅಂತೇಳಿ ನಾವು ಅವನಿಗೆ ಹೇಳಿದ್ವಿ. ಯಾಕೆಂದ್ರೆ ಅವರಿಗೂ ಖರ್ಚಿರುತ್ತೆ, ಆಮೇಲೆ ಫ್ಯಾಮಿಲಿಯಲ್ಲಿ ಅವನ ಮೇಲೆ ಬೇಜಾರಾಗಬಾರ್ದು ಯಾವುದೇ ರೀತಿ ಇವನೇನು ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ. ಅದನ್ನ ಬೆಳೆಸಬೇಕು ಹೊರತು ಅವ್ರಿಗೆ ತೊಂದರೆ ಕೊಡಬಾರ್ದು ಇನ್ನು ಆ ಭಾವನೆಯನ್ನ ಅಂತೇಳಿ ಹೇಳ್ತೀವಿ. ಶಿಶಿರ್ ಅಂತ ಒಂದು ಹುಡುಗ ಬರ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ, ತುಂಬ ನಮ್ಮ ನಾವು ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾನೆ. ಅವರು ಅಷ್ಟೇ, ಫ್ಯಾಮಿಲಿಯವರು 3 ಜನ, ತಂದೆ ಒಬ್ಬರಿಗೆ ಬರೋಕ್ಕಾಗಲ್ಲ, 2 ಗಂಡು ಮಕ್ಕಳು, ಅವರು 3 ಜನನೂ ಬರ್ತಾರೆ ನಮ್ಮ ಜೊತೆ ಕೆಲಸಕ್ಕೆ. ನಿಜವಾಗಿ ಅವರಿಗೆಲ್ಲ ನಾನು ಈ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಶ್ರೋತೃಗೆಲ್ಲ

0: ಎಲ್ಲರಿಗೂ ನನ್ನ ಕಡೆಯಿಂದ, ಈಗ ನೀವು ವಾಟ್ಸಪ್ ಅಲ್ಲಿ ಅವರು ಮೆಸೇಜ್ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಟೀಮ್ನ ಕಡೆಯಿಂದ ನಾನು ಪ್ರೇಮ್ ಇಬ್ಬರು ಧನ್ಯವಾದ ತಿಳಿಸ್ತೀವಿ ಅವರಿಗೆ. ಜೊತೆಯಲ್ಲಿ ನಮ್ಮನ್ನು ಕರೆಸಿ ನಮ್ಮನ್ನು ಇಷ್ಟು ಪರಿಚಯ ಮಾಡಿಸಿದಕ್ಕೆ ತಮಗೂ ಧನ್ಯವಾದ. ಎಫ್ ಎಂ ರೇನ್ಬೋ ಕಾರ್ಯಕ್ರಮಕ್ಕೆ.
1: ಹೌದು ಸರ್. ಸರ್, ನನ್ನ ಕೊನೆಯ ಪ್ರಶ್ನೆ ಚಿಕ್ಕದಾಗಿ ಆನ್ಸರ್ ಹೇಳ್ಬೋದು ಅಂದ್ರೆ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ಬೆಂಗಳೂರಿನ ನೀವು ನಿಮ್ಮ ಕನಸು ಏನಿರ್ಬೋದು, ಅಥವಾ ನಿಮ್ಮ ದೃಷ್ಟಿಕೋನ ನಮ್ಮ ಬೆಂಗಳೂರು ಹೇಗಿರ್ಬೇಕು ಇನ್ನೊಂದು 10 ವರ್ಷದಲ್ಲಿ ಅಂತ ಏನಾದ್ರೂ ಚಿಕ್ಕದಾಗಿ ಇನ್ನೊಂದು ನಿಮಿಷದಲ್ಲಿ ಹೇಳ್ಬೋದಾ ಸರ್?
2: ಮೇಡಮ್, ಬೆಂಗಳೂರು ಇವಾಗ ಇನ್ನು 10 ವರ್ಷದಲ್ಲಿ ಡಸ್ಟ್ ಫ್ರೀ ಆಗ್ಬೇಕು, ಪೊಲ್ಯೂಷನ್ ಫ್ರೀ ಆಗ್ಬೇಕು, ಗ್ಲಿಟರ್ ಫ್ರೀ ಆಗ್ಬೇಕು, ಅದೇ ನಮ್ಮ ಕನಸು.
1: ಹೌದು, ಕಸಮುಕ್ತವಾಗಿ.
2: ಈವನ್ ಮೇಡಮ್, ಇವಾಗ ರೋಡ್ ನಲ್ಲಿ ರೋಡ್ ಹಂಪ್ಸ್ ಇದಾವಲ್ಲ, ದಟ್ ಆಲ್ಸೋ ಇವಾಗ, ಯಾಕಂದ್ರೆ ನಮ್ ಸ್ಪೀಡ್ ಎಲ್ಲ ಕಮ್ಮಿ ಆಗುತ್ತೆ, ಸ್ಪೀಡ್ ಕಮ್ಮಿ ಆದಾಗ ಟ್ರಾಫಿಕ್ ಪೈಲಪ್ ಆಗುತ್ತೆ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ರಸ್ತೆ ನಿರ್ಮಾಣ ಆಗಬೇಕು, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ನಾವು ಹಂಪ್ ಏನಾಗ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಎಲ್ಲರಿಗೂ ಟ್ರಾಫಿಕ್ ಅವೇರ್ನೆಸ್ ಎಲ್ಲ ಇರಬೇಕು, ಅವಾಗ ನಮಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ.
1: ಓಕೆ ಸರ್, ಒಂದು ಸಾಲಿನಲ್ಲಿ ನೀವೇನಾದ್ರು ಹಸಿರು ಪ್ರತಿಜ್ಞೆ ಅಂತ ಅಂದ್ರೆ, ನೀವು ಈ ವಾಕ್ಯವನ್ನು ಒಂಚೂರು ಪೂರ್ಣಗೊಳಿಸಿ, ಬೆಂಗಳೂರು ನಗರದ ಭವಿಷ್ಯವು ಯಾದ್ರ ಮೇಲೆ ಅವಲಂಬಿತವಾಗಿದೆ, ಡ್ಯಾಶ್ ಮೇಲೆ ಅವಲಂಬಿತವಾಗಿದೆ ಅನ್ನೋದಾದ್ರೆ ಏನಿರಬಹುದು ಸರ್?
0: ಜನರ ಮೇಲೆ ಅವಲಂಬಿತವಾಗಿದೆ.
1: ವಂಡರ್ಫುಲ್ ಆನ್ಸರ್ ಸರ್, ಐ ಅಪ್ರಿಶಿಯೇಟ್ ಇಟ್. ಹೌದು ಸರ್, ಜನರ ಮೇಲೆ ಅವಲಂಬಿತವಾಗಿದೆ. ಸೊ ನೀವು ಕೊನೆಯದಾಗಿ ಎಲ್ಲ ಜನರಿಗೆ ಏನಾದ್ರೂ ಒಂದು 2-3 ಕಾರ್ಯ ಅವೇರ್ನೆಸ್ ಆಗಿ ತಗೋಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಿಮ್ಮ ಸುತ್ತಮುತ್ತ ನೀವು ಕ್ಲೀನ್ ಆಗಿದ್ದಾಗೇನೆ ದಿನ ಸ್ನಾನ ಮಾಡ್ತೀರಾ ಅಲ್ವಾ, ನಮ್ಮ ಸ್ವಚ್ಛತೆಗೆ. ಹಾಗೇನೆ ನಮ್ಮ ಮನೆ ಮುಂದೆ, ನಮ್ಮ ಬೀದಿ, ನಮ್ಮ ಬೆಂಗಳೂರು, ನಮ್ಮ ದೇಶ, ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೊರತು ಅದಕ್ಕೆ ಲಿಮಿಟ್ ಇಲ್ಲ. ಮಾಡೋ ಕೆಲಸ ನಿರಂತರವಾಗಿ ಮಾಡಿ. ಒಬ್ಬರು ನಮ್ಮನ್ನು ಹೊಗಳುತ್ತಾರೆ ಅಂತ ಮಾಡಕ್ಕೆ ಹೋಗಬೇಡಿ, ಅಥವಾ ಬೈತಾರೆ ಅಂತ ಹೇಳಿ ಬಿಡೋಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನು ನಿಮ್ಮ ಪ್ರೀತಿಸಿ, ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ ಅಂತೇಳಿ ಮಾಡಿ, ಆವಾಗ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ.
1: ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಾಟ್ಸಪ್ ಸಂಖ್ಯೆ ಮತ್ತೆ ಇದನ್ನ ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಹೇಳ್ಬೋದಾ ನಿಮ್ಮ ನಿಮ್ಮ ಹಸಿರು ನೆಲೆ ಟೀಮಿನ ವಾಟ್ಸಪ್ ಮತ್ತೆ ನಿಮ್ಮ
0: ಹಸಿರು ಸೆಲೆ?
1: ಹಸಿರು ಸೆಲೆ ನಿಮ್ಮ ವಾಟ್ಸಪ್ ಸಂಖ್ಯೆ 9449961239 ಅಲ್ಲ? ಹೌದು. ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೆ 9449961239. ಇವರು ಹಸಿರು ಸೆಲೆ ರಾಜರಾಜೇಶ್ವರಿ ನಗರ ಅಂತ ಫೇಸ್ಬುಕ್ ಚಾನೆಲ್ನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಸುರೇಶ್ ಅವರು ಮತ್ತು ಶ್ರೀತ ಪ್ರೇಮ್ ಕುಮಾರ್ ಅವರಿದ್ರು. ಸರ್, ಇವತ್ತು ನೀವು ಹೇಳಿದ ಮಾತುಗಳು ಕೇವಲ ಸಂದರ್ಶನದ ಉತ್ತರಗಳಂತೂ ಖಂಡಿತ ಅಲ್ಲ, ನಮಗೆ ಅದೊಂಥರ ಜವಾಬ್ದಾರಿಯ ನೆನಪಾಯಿತು. ಆಕ್ಚುಲಿ ಇವತ್ತು ನಾವು ಭೂಮಿ ಮೇಲೆ ಬದುಕ್ತಿದ್ದೀವಿ ಅಂದ್ರೆ ಸತ್ಯ ಏನಂದ್ರೆ, ಭೂಮಿ ಮೇಲೆ ನಾವು ಅವಲಂಬಿತವಾಗಿಲ್ಲ, ಭೂಮಿಯೇ ನಮ್ಮನ್ನು ಬದುಕಿಸ್ತಿದೆ ಅಂತ ಹೇಳ್ಬೋದು. ಜೂನ್ 5ರಂದು ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದು ಸುಲಭ, ಆದರೆ ವರ್ಷದ 365 ದಿನದಲ್ಲೂ ಪರಿಸರದ ಬಗ್ಗೆ ಯೋಚಿಸುವುದು, ನೀವು ಮತ್ತು ಅದಕ್ಕಾಗಿ ಬೆವರು ಸುರಿಸುವುದು ಮತ್ತೆ ಸಮಯ ಕೊಡುವುದು, ಅದೇ ನಿಜವಾದ ಪರಿಸರದ ಪ್ರೇಮ. ಇಂದು ಸ್ಟುಡಿಯೋಗೆ ಆಗಮಿಸಿದ ಶ್ರೀತ ಸುರೇಶ್ ಭಟ್ ಹಾಗೂ ಶ್ರೀತ ಪ್ರೇಮ್ ಕುಮಾರ್ ಅವರಿಗೆ ಅನಂತ ಅನಂತ ಧನ್ಯವಾದ. ಹಾಗೂ ಹಸಿರು ಸೆಲೆ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಮತ್ತು ಕಾಣದ ಸಾವಿರಾರು ಹೀರೋಗಳಿಗೂ ಎಫ್ ಎಂ ರೈನ್ಬೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯಾಕೆ ಅಂದ್ರೆ ಭೂಮಿ ನಮ್ಮ ಆಸ್ತಿಯಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡೆದಿರುವ ಹೊಣೆಗಾರಿಕೆ ಅಂತ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಎಲ್ಲರೂ ಒಂದು ಪ್ರತಿಜ್ಞೆ ತಗೊಳ್ಳೋಣ, ಒಂದು ಗಿಡ ನೋಡೋಣ, ನೆಡೋಣ, ಇವತ್ತು ಒಂದು ಕಸವನ್ನ ಎತ್ತೋಣ, ಒಂದು ಹನಿ ನೀರು ಉಳಿಸೋಣ. ಯಾಕೆಂದ್ರೆ ಪ್ರಕೃತಿಯನ್ನು ಕಾಪಾಡುವುದು ಬರೀ ಒಂದು ಕೆಲಸವಲ್ಲ, ಅದು ಮುಂದಿನ ತಲೆಮಾರಿಗೆ ನಾವು ಕೊಡುವ ಪ್ರೀತಿಯ ಉಡುಗೊರೆ. ಯಾಕೆಂದ್ರೆ ಮರಗಳ ನೆರಳಿನಲ್ಲಿ ನಾನು ಇವತ್ತು ಕುಳಿತುಕೊಂಡು ಅಂತ ನಂಗೇನಾದ್ರು ಒಂದು ಸೌಭಾಗ್ಯ ಸಿಕ್ಕಿದ್ರೆ ಅದಕ್ಕೆ ಕಾರಣ ನಮಗಿಂತ ಮುಂಚೆ ಬದುಕಿದ ಯಾರೋ ಒಬ್ಬರು ಮರ ನೆಟ್ಟಿದ್ದಾರೆ ಅಂತ. ಈಗ ಮುಂದಿನ ತಲೆಮಾರಿಗೆ ನೆರಳು ಕೊಡುವ, ನೆಮ್ಮದಿ ಕೊಡುವ ಕೆಲಸ ನಮ್ಮದು, ನಮ್ಮ ಹಸಿರು ನೆಲೆ ಟೀಮ್ ಎಲ್ಲರದು. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
0: ಏನಾದ್ರೂ ನಮ್ಮ ಕಡೆಯಿಂದ ಧನ್ಯವಾದಗಳು.
2: ಶ್ರೋತೃಗಳಿಗೂ ಮತ್ತೆ ಆಕಾಶವಾಣಿಯವರಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ. ಇಲ್ಲಿಗೆ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಭೇಟಿಯಾಗ್ತೀನಿ. ಬೆಳಗಿಂದ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೆ.

0: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 MHz ಕಂಪನಾಂಕಗಳು. ಸಮಯ 5:28. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ರೇವಣ ಸಿದ್ದನ ನಮಸ್ಕಾರಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಈಗ ಕರೆಗೊಂದು ಗೀತೆ, ನೇರ ಫೋನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08352 2730340 ಅಥವಾ 08352 2750. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 2703400 ಅಥವಾ 2703500. STD ಕೋಡ್ ಸಂಖ್ಯೆ 08352. ಬನ್ನಿ, ಈ ಸಂಖ್ಯೆಗೆ ಕರೆ ಮಾಡಿ ತಾವು ಕೂಡ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಿ.

0: ಕೇಳಿದ್ರೆ ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಬೆಣ್ಣಿ ಅವರು?
1: ಹ್ಞೂ ಸರ್.
0: ಏನು ಮಾಡ್ತೀರಿ ತಾವು ಸುರೇಶ್ ಬೆಣ್ಣಿ ಅವರೇ?
1: ನಾವು ರೈತರ ಕುಟುಂಬದ ಸರ್.
0: ಹಾಂ, ಎಷ್ಟು ಎಕರೆ ಜಮೀನು ಇದೆ ರೀ?
1: ಟೋಟಲ್ 9 ಎಕರೆ ಐತೆ ಸರ್.
0: ಹ್ಞೂ, ಏನೆಲ್ಲ ಬೆಳಿತೀರಿ?
1: ಭತ್ತ ಒಂದೇ ಸರ್, ಮತ್ತೆ ಏನೇನು ಬೆಳೆಯೋದಿಲ್ಲ.
0: ಹ್ಞೂ, ಒಂದು ಪ್ರತಿ ಎಕರೆಗೆ ಎಷ್ಟು ಇಳುವರಿ ಪಡಿತೀರಿ ಭತ್ತ?
1: ಬೇಸಿಗೆ ಸರ್ 40-42 ಬರುತ್ತೆ ಸರ್
0: ಎಕರೆಗೆ.
1: ಹ್ಞೂ ಸರ್, ಮಳೆಗಾಲ ಕಡಿಮೆ ಸರ್.
0: ಹ್ಞೂ ಹ್ಞೂ, ಬೇಸಿಗೆಗೆ ಜಾಸ್ತಿ ಬೆಳಿತೀರಿ.
1: ಹ್ಞೂ ಸರ್.
0: ಯಾವ ತಳಿಯ ಭತ್ತವನ್ನು ತಾವು ಬೆಳಿತೀರಿ?
1: ನಾವು ಮಾಮೂಲು ಸರ್ ಸರ್ ಆರೆಂದ ಜೊತೆಗೆ ಚಿಕ್ಕ ಭತ್ತ ಮತ್ತೆ ಬೆಳಿತೇವೆ ಸರ್.
0: ಹ್ಞೂ ಹ್ಞೂ. ಸುರೇಶ್ ಬೆಣ್ಣಿ ಅವರೇ, ಯಾವ ಚಿತ್ರದ ಗೀತೆಯನ್ನು ಕೇಳಿ ಬಯಸಿ ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಿ?
1: ಫಿಲಮ್ ಹೆಸರು ಪ್ರಿಯಾ ಸರ್.
0: ಶ್ರೀಯಾ?
1: ಹ್ಞೂ ಸರ್.
0: ಶ್ರೀ ಏನು, ಶ್ರೀಯಾ
1: ಅಲ್ಲ ಸರ್, ಪ್ರಿಯಾ.
0: ಪ್ರಿಯಾ, ಪ್ರಿಯಾ.
1: ಹಾಂ ಹಾಂ,
0: ಹೇಳಿ, ಅದರಲ್ಲಿ ಯಾವುದು ಚಿತ್ರದ ಗೀತೆ ಬೇಕು ತಮಗೆ?
1: ನನ್ನಲ್ಲಿ ಮೀನಾಗಿ ಅಂತ ಐತೆ ನೋಡಿ ಸರ್.
0: ಕವಿತೆ ನೀನು ಅಂತ ಒಂದಿದೆ.
1: ಥ್ಯಾಂಕ್ ಯು.

0: ಪ್ರಿಯ, ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ. ಹಾಂ ಹೇಳಿ.
1: ಬಂತನಾಳದಿಂದ
0: ಬಂತನಾಳದಿಂದ

0: ಬಸವರಾಜ್ ಹತ್ತರಕ್ಕೆ ಯಾವ ಗೀತೆ ಪ್ರಸಾರ ಮಾಡ್ಬೇಕ್ರಿ? ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.
1: ನಮಸ್ಕಾರ ಸರ್.

0: டவ டவ டவ டவ டவ டவ கேளம்மா அங்கம்மா. ಕರೆಗೊಂದು ಗೀತೆ ತಗೊಂಡಿದ್ದೀರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹೇಳಿ. ನಮಸ್ಕಾರ.
1: ನಮಸ್ಕಾರ ಸರ್, ಕೊಪ್ಪಳ ಜಿಲ್ಲೆ ಶಂಸುದ್ದೀನ್ ಸರ್.
0: ಶಂಸುದ್ದೀನ್
1: ಹೊಸಲಿಂಗಾಪುರ ಗ್ರಾಮದಿಂದ.
0: ಹೇಳಿ, ಯಾವ ಚಿತ್ರಗೀತೆ ಕೇಳು ತಾವು ಕರೆ ಮಾಡಿದ್ರಿ?
1: ಇದು ಸರ್ ಬೆಂಕಿಯ ಬಲೆ ಸರ್. ಅದರಲ್ಲಿ ನನಗಾಗಿ ಬಂದ ಅಂತಿದೆ ಸರ್ ಒಂದು ಹಾಡು. ಆ ಹಾಡು ಬೇಕಾಗಿತ್ತು ಸರ್ ನಮ್ಗೆ.
0: ಆ ಗೀತೆ ಮೂಡಿ

0: ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್, ಮಹೇಶ್ ಹೊಸೂರು.
0: ಮಹೇಶ್ ಅವರು?
1: ಹೌದು ಸರ್.
0: ಎಲ್ಲಿಂದ?
1: ಹೊಸೂರು, ಶಿಕಾರಿಪುರ ಸರ್.
0: ಹೊಸೂರು, ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಆಪ್ ಮುಖಾಂತರ ಕೇಳ್ತೀರಾ, ಹೆಂಗ್ರಿ? ಯಾವ್ಯಾವ ಆಕಾಶವಾಣಿದು ಕಾರ್ಯಕ್ರಮಗಳನ್ನು ಹೆಚ್ಚು ಇಷ್ಟಪಡ್ತಿರ್ತಾವ?
1: ಸರ್, ನಮಗೆ ಎಲ್ಲ ನೇರ ಪ್ರಸಾರ ಕಾರ್ಯಕ್ರಮಗಳಿಗೆ ಎಲ್ಲ ಆಕಾಶವಾಣಿ ಸ್ವಾಗತಿಸಿರ್ತೇವೆ ಸರ್.
0: ಅಂದ್ರೆ ತಮ್ಮ ಓಟ ನೇರ ಫೋನಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ.
1: ಹೌದು ಹೌದು ಸರ್.
0: ನಾವು ಆಕಾಶವಾಣಿ ವಿಜಯಪುರದ ಕೇಂದ್ರದ ಕಾರ್ಯಕ್ರಮಗಳನ್ನು ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀರಿ?
1: ಸರ್, ನಾನು ಸುಮಾರು 2 ವರ್ಷದಿಂದ.
0: ಮಹೇಶ್ ಅವರೇ, ಯಾವ ಚಿತ್ರದ ಗೀತೆ?

0: ಬಯಸ್ತಿರ್ತಾವ ಕೇಳಲು
1: ಸರ್? ನನಗೆ ವಂದೇ ಮಾತರಂ ಫಿಲಂ ಇದೆ ಸರ್. ವಂದೇ ಮಾತರಂ ಫಿಲಂ ಇದೆ ಸರ್,
0: ಅದು ಹೇಳಿ. ಅದರಲ್ಲಿ
1: ಅದರೊಳಗೆ ಹಿಂದೂಸ್ತಾನ ಜೊತೆ ಧರ್ಮ ಕಾಯ್ ಹಿಮಾಲಯ ಅಂತ ಸಾಂಗ್ ಇದೆ ಸರ್ ಅದರೊಳಗೆ. ಸರ್
0: ಒಂದೇ ಮಾತ್ರಮದಲ್ಲಿ ಇದೆ ರೀ ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಚಿತ್ರ?
1: ಒಂದೇ ಮಾತ್ರಮಲ್ಲೇ ಇದೆ ಸರ್. ಅಂಬರೀಷ್ ಆಮೇಲೆ ವಿಜಯಶಾಂತಿ ಆಕ್ಟಿಂಗ್ ಮಾಡಿದೆ ಸರ್ ಅದು.
0: ಹಾ ಹೇಳಿ. ಅದರಲ್ಲಿ ಹಿಂದೂಸ್ತಾನ ಗೊತ್ತೇನು ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಕೇಳಿ. ಕರೆ ಮಾಡ್ತಾ ಇದ್ದೀನಿ. ನಮಸ್ಕಾರ.

0: ತಾವು ಟ್ಯೂನ್ ಮಾಡಿದ್ರಿ 101.8 ಮೆಗಾಹರ್ಟ್ಸ್ FM ಕಂಪನಾಂಕದಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ನಮಸ್ತೆ.
1: ನಮಸ್ತೆ ಸರ್.
0: ಎಲ್ಲಿಂದ ಕರೆ ಮಾಡಿದ್ರಿ, ತಮ್ಮ ಹೆಸರು?
1: ಸರ್ ಇಲ್ಲಿ ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು?
1: ಹ್ಞೂ ಸರ್.
0: ಹೇಳ್ರಿ ಗಂಗಪ್ಪ ಅವ್ರೆ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು
1: ಸರ್? ಅದು ಉಪಾಸನೆ ನೋಡ್ರಿ ಸರ್.
0: ಉಪಾಸನೆ ಚಿತ್ರದ ಬೇಕು.
1: ಹ್ಞೂ ಸರ್.
0: ಅದರಲ್ಲಿ ಯಾವ ಗೀತೆ ಬೇಕು?
1: ಅದರಲ್ಲಿ ಸಂಪಿಗೆ ಮರ ಅಂತ ಇದೆ.
0: ಹಾ ಹಾ, ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ನಮಸ್ಕಾರ ಸರ್.
0: ನಮಸ್ಕಾರ.

ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ. ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶವಾಗುತ್ತಿದೆ.

0: ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ, ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.
1: ತಾವು ಟ್ಯೂನ್ ಮಾಡಿದಿರಿ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ರೀ.
1: ನಮಸ್ಕಾರ.
2: ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ ಮಾತಾಡೋದು. ಸರ್
1: ಮಲ್ಲಪ್ಪ
2: ಶೆಟ್ ಮಾತಾಡೋದು ನಾನು.
1: ಯಾವ ಚಿತ್ರದ ಗೀತೆ ಕೇಳಕ್ಕ ಕರೆ ಮಾಡಿದಿರಿ ತಾವು?
2: ನಮ್ಗೆ ಇವತ್ತು ಬ್ರಹ್ಮಾಸ್ತ್ರ ಚಿತ್ರದಿಂದ ಸರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸ್ಥಾನಿಕರು ಆಡಿದ್ದೀರಿ ಸರ್. ಕನ್ನಡ ದೇವಾಲಯ
1: ಆ ಗೀತೆ ಮೂಡಿ ಬರ್ತಾ ಇದ್ರಿ. ತಾವು ಏನ್ ಮಾಡ್ತಾ ಇದ್ರಿ ಮಲ್ಲಪ್ಪ ಅವ್ರೆ?
2: ನಾವು ರೈತರಿ ಸರ್, ವಕೀಲ ಮಾಡ್ತೀವಿ ಸರ್.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಗೀತೆ ಮೂಡಿ ಬರ್ತಾ ಇದ್ರೆ ಕೇಳಿ.

0: ತಾವು ಕೇಳ್ತಾ ಇದ್ರಿ ಕರೆಗೊಂದು ಗೀತೆ ನೇರಪ್ಪ ನಿನ್ನ ಕಾರ್ಯಕ್ರಮ. ಮುಂದಿನ ಕರೆ ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಮೊಹಮ್ಮದ್ ರಫೀಕ್ ರೀ. ಇಲ್ಲಿ ಹುಡುಗಿ ಎನ್ ಟಿ ಪಿ ಮಾತ್ರ ಸರ್.
0: ಆರಾಮಿದ್ದೀವಿ. ಏನು ಮಾಡ್ತೀರಿ ಕೂಡಿಗೆಯಲ್ಲಿ ತಾವು?
1: ನಾವು ಸೆಕ್ಯೂರಿಟಿ ಗಾರ್ಡ್ ಮಾಡ್ತೀವಿ ಸರ್. ಸೆಕ್ಯೂರಿಟಿ ಗಾರ್ಡ್ ಸರ್.
0: ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು?
1: ತಾಯಿ ಮುರಳಿ ಸರ್. ಹಾಡಲ್ಲಿ ತಾಯಿಯ ಮುಡಿಲಿ ಎಷ್ಟು ಜನಕ್ಕೆ ಹಾಡಿರುವ ಏನೆಂದು ಹಾಡಲಿ.
0: ಎಸ್ ಜಾನಕಿ ಅವರು ಹಾಡಿದ್ದು ಇದೆ, ಮೂಡಿ ಬರ್ತಾ ಇದೆ ಕೇಳಿ. ತಾಯಿ ಮಂಡಳಿಯಲ್ಲಿ ಒಂದು ಗೀತೆ ಇದೆ ಒಟ್ಟು.

0: ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆಯ ತಗೋಣ.
1: ನಮಸ್ಕಾರ.
0: ಸವನಹಳ್ಳಿಯಿಂದ
1: ಅಪ್ಪು ಕುಲಕರ್ಣಿ.
0: ಅಪ್ಪು ಕುಲಕರ್ಣಿ, ಏನ್ ಮಾಡ್ತೀರಿ ಅಪ್ಪು ಕುಲಕರ್ಣಿ ಅವ್ರಿ? ತಾವು ತಾವು ಉದ್ಯೋಗ ಏನ್ ಮಾಡ್ತೀರಿ?
1: ಪೋಸ್ಟ್ ಕೆಲಸ ಮಾಡ್ತೀನಿ. ಇದು ಮಾಡಿ,
0: ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕ್ರಿ? ಈಗ
1: ಆಕಸ್ಮಿಕ ಹುಟ್ಟಿದಾರಿ ಕನ್ನಡ ನಾಡು ಹುಟ್ಟಬೇಕು.
0: ಆ ಗೀತೆ ಬಹಳ ಇಷ್ಟ ಪ್ರಸಾರ ಆಗ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.

0: ಕೆಳಗುರಿ ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದಿನ ಕರೆಯ ತಗೋಣ. ಹಲೋ ಆಕಸ್ಮಿಕ ವಿಜಯಪುರ, ನಮಸ್ಕಾರ. ಬಂದೇ ನವಾಜ್ ಅವರು
1: ಆರಾಮದ್ರಿ ಸರ?
0: ಆರಾಮದೀವ್ರಿ ಬಂದೇ ನವಾಜ್ ಅವ್ರೆ. ತೊಗರಿ ಬಿತ್ತಿದ್ರಿ?
1: ಇಲ್ರಿ, ಮಳೆನೇ ಇಲ್ರಿ ಸರ್. ಏನ್ ಮೆಕ್ಕೆಜೋಳ ಬಿತ್ತಿದ್ರಿ? ಏನ್ ನೀರ್ ಬಿಡಕತ್ತ ಸರ್? ಕೆನಾಲ್ ನೀರ್ ಬಿಟ್ಟಿದ್ರಿ? ಬೋರಿಗೆ ನೀರ್ ಅದಾವ್ರಿ, ಮೆಕ್ಕೆಜೋಳ ಬಿತ್ತೇವ್ರಿ ಸರ್.
0: ಒಳ್ಳೇದು. ಯಾವ
1: ಮಳೆ ಆಗ್ಬೇಕ್ರಿ ಸರ್? ಮಳೆ ಸ್ವಲ್ಪ ಆಯ್ತು ನೋಡ್ರಿ ಈಗ.
0: ಈಗ ಆಯ್ತ್ರಿ?
1: ಹೋ, ಈಗ ಒಂದ್ ಜನ ಮೈತ್ರ ಹೆಂಗ್ ಆಯ್ತ್ರಿ ಸರ್? ಒಂದ್ ಸರು ರೀ,
0: ಒಳ್ಳೆ ಲಕ್ಷಣ.
1: ಲಕ್ಷಣ ಚಲೋ ನೋಡ್ರಿ ಸರ್.
0: ಇನ್ ಮೇಲೆ ಬರ್ಬೋದು.
1: ಹಾ ಬರ್ಲಿ ಸರ್, ಬರ್ಬೋದ್ರಿ. ಯಾಕಂದ್ರೆ ಬರಬೇಕ್ರಿ ಸರ್? ಯಾಕಪ್ಪ ಅಂದ್ರೆ ಎಲ್ಲ ಬೆಳಿ ಇದು ಆಗ್ಲಾರ್ರಿ.
0: ಹವಾಮಾನ ಇಲಾಖೆ ಅವರು ಒಂದ್ ವಾರ ನಿರಂತರ ಮಳೆ ಆಗುವ ಅವಕಾಶ ಇದೆ ಅಂತ ಹೇಳಿದಾರ.
1: ಎಲ್ಲ ಆಗಲ್ಲ ಆಗಲ್ರಿ ಸರ್, ಆದಷ್ಟು ಚಲೋ ರೀ ಸರ್.
0: ಹೇಳಿ, ಯಾವ ಚಿತ್ರದ ಗೀತೆ
1: ನಮಗ್ ನೋಡ್ರಿ ಸರ್? ಇವತ್ತು ಸೈನಿಕ ಚಿತ್ರದ ಅಂದ್ರೆ ಸರ್?
0: ಹ್ಮ್,
1: ಸೈನಿಕ.
0: ಹಾ ಹೇಳಿ.
1: ಅದ್ರಾಗ ಜೈ ಹಿಂದ್ ಜೈ ಅಂತ ಬರ್ತಾರೆ, ಗಾಂಧಿ ಗೋಖಲೆ ಶಾಂತಿ ಇಂಡಿಯಾ ಅಂತ ಹೇಳಿ ಒಂದು ಹಾಡು ಬರ್ತದೆ ನೋಡಿ ಸರ್.
0: ಬರ್ತಾ ಇದೆ ಕೇಳಿ ತಮ್ಮ ಗೀತೆ.
1: ಧನ್ಯವಾದ, ನಮಸ್ತೆ ಸರ್.

0: ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
1: ನೇತ್ರಾ ನಟರಾಜ್ ಅವರು. ತಾವೇನು ಮಾಡ್ತೀರಿ ನೇತ್ರಾ ಅವರೇ?
0: ಏನು ಸರ್?
1: ಏನು ಉದ್ಯೋಗ ಏನು ಮಾಡ್ತೀರಿ ಅಂತ? ಮನೆಯಲ್ಲಿ ಇರ್ತಾರ? ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ? ಯಾವೆಲ್ಲ ಕಾರ್ಯಕ್ರಮ ಹೆಚ್ಚು ಕೇಳ್ತಿರ್ತ?
0: ಸಂದರ್ಶನದ್ದು, ಸಂದೇಶ ಆಧಾರಿತ ಗೀತೆಗಳು, ಮತ್ತೆ ಕರಗೊಂದು ಗೀತೆಗಳು ಕೇಳ್ತಾ ಇರ್ತೀನಿ ಸರ್.
1: ಹೇಳಿ, ಈಗ ಯಾವ ಗೀತೆ ಕೇಳ್ತೀರಿ
0: ಸರ್? ಅಲೆಮಾರಿ ಚಿತ್ರದಿಂದ. ಅದರಲ್ಲಿ ನೀಲಿ ನೀಲಿ ಕಣ್ಣಲ್ಲಿ ಅಂತ ಇದೆ ಸರ್ ಹಾಡು.
1: ಮೂಡಿ ಬರ್ತಾ ಇದೆ ಕೇಳಿ, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು.
0: ಹ್ಞೂ ಸರ್.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ.
0: ಥ್ಯಾಂಕ್ ಯು ಸರ್.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ಸರ್, ನಾನು ವಿಜಯಪುರದಿಂದ ಸುನಂದ ಅಂತ ಹೇಳಿ.
0: ವಿಜಯಪುರದಿಂದ
1: ಸುನಂದ
0: ಹೇಳಿ. ಸುನಂದ ಅವರೇ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು?
1: ಸಾರಥಿ ಫಿಲ್ಮ್ದು ಹಾಗೋ ಹೀಗೋ ಇದೆ, ನಾನು ಸಾಂಗ್ ಬೇಕಿತ್ತು ಸರ್.
0: ಸಾರಥಿ ಚಿತ್ರದಲ್ಲಿ?
1: ಹಾಂ ಸರ್.
0: ಹಾಗೂ ಹೀಗೂ ಮೂಡಿ ಬರ್ತಾ ಇದೆ ಕೇಳಿ. ದರ್ಶನ್ ಅವರು ಹಾಡಿದ್ದು
1: ಚಂದ್ರ, ನಿನ್
0: ಕನಸಿಗೆ ಧನ್ಯವಾದಗಳು.
2: ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲ ಕೇಳಿದ್ರೆ ಕೊಡಬೇಡ, ನಾನ್ ಮಾಸ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗಚ್ಕೋಬೇಡ, ಯಾಕೆ ಅಂದ್ರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ.

0: ಇದುವರೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 5:57 ಆಗುತ್ತಲಿದೆ. ಇನ್ನೀಗ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಕಾಲಿರುವ 2 ಡ್ರೈವರ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2, ವಿದ್ಯಾರ್ಥಿ, SSLC ಅನ್ನು ಪಾಸ್ ಆಗಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ karnataka.nalsa.gov.in ಅನ್ನು ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSCಯಲ್ಲಿ ಖಾಲಿಯಿರುವ ಗ್ರೂಪ್ ಸಿ ಸೀನಿಯರ್, ಸೆಕ್ರೆಟರಿಯೆಂಟ್, ಅಸಿಸ್ಟೆಂಟ್ ಮತ್ತು ಅಪರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 227. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 45 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ನಲ್ಲಿ ಖಾಲಿಯಿರುವ 55 ಜೂನಿಯರ್ ಟೆಕ್ನಿಷಿಯನ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 55. ವಿದ್ಯಾರ್ಥಿ, SSLC, ITI, ಡಿಪ್ಲೊಮಾ, BSc, ಬಿಕಾಂ, BBA, BBM, BVSC, MCOM, BE ಮತ್ತು BTEC ಅನ್ನು ಮುಗಿಸಿರಬೇಕು. ವಯೋಮಿತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 45 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 43 ವರ್ಷ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://vitual.office.erp.com/GUMULBL26 ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿಯಿರುವ ಪುರುಷ ಮತ್ತು ಮಹಿಳಾ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 3,991. ವಿದ್ಯಾರ್ಥಿ, PUCಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಪುರುಷ ಮತ್ತು ಮಹಿಳೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ 33 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಬುಡಕಟ್ಟು ಅರಣ್ಯ ವಲಯದ ಪರಿಶಿಷ್ಟ ಅಭ್ಯರ್ಥಿಗಳಿಗೆ 38 ವರ್ಷ. ಮಾಜಿ ಸೈನಿಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 38. ಮಾಜಿ ಸೈನಿಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, OBC, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 700 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು

0: ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಡಿಸ್ಟಿಕ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 118. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 50 ವರ್ಷ. ಜೊತೆಗೆ ಕನ್ನಡ ಓದಲು ಬರೆಯಲು ಬರಬೇಕು ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ 1 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.vijayapuracity.mrc.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಈಗ ನಮ್ಮ ನಿಲಯದಿಂದ ಈ ನಂತರ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 CHG ಚೌಳಿಕಾಯಿ, ನಂತರ ನೀತಿಕತೆ, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆಗಳು, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಖೇತ್ ಬಚಾವೋ ಅಭಿಯಾನ, ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯ ಎನ್ ಸೊಳಂಕೆ, ನಂತರ ಸಮಗ್ರ ಕೃಷಿಯಲ್ಲಿ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಸೇಡಂನ ಮಹೇಶ್ ಶರಣಪ್ಪ ನಿಲಂಗಿ ಅವರೊಂದಿಗೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಕಣಿಕೆ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ. 7:45 ಚಿತ್ರಗೀತೆಗಳು, 8 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು, ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಮೂಡಿ ಬರುವುದು 8:30. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30 ಕ್ರೀಡಾಲೋಕ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಹೀಲ್ ಮೊಹ್ಸಿನ್ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಂ ವೆಂಕಟೇಶ್ ಕುಮಾರ್ ಅವರಿಂದ ಶಾಸ್ತ್ರೀಯ ಗಾಯನ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ.

ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ, 7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕತೆ, ತದನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಬಿತ್ತರವಾಗುವುದು. ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ನಾಳಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿ ಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ ಎಂ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ನಾಳಿನ ಕಾರ್ಯಕ್ರಮ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಈ ಕುರಿತು ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ, ನಂತರ ನಿಲಯದ ಸಂಜೆಯ ಕಾರ್ಯಕ್ರಮದಲ್ಲಿ 5:00 ಸವಿಗಾನ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನೀಗ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏ ಸಂಜು, ಸಂತೋಷ ಇಲ್ ನೋಡ್ರಿ, ಇಲ್ ನೋಡ್ರಿ. ಉಷಾ ಹೌದ ಅಲ್ಲ ನೋಡ್ರಿ?
2: ಹೌದಕ್ಕ.
3: ಉಷಾ? ಹಾ, ಉಷಾನೇ ಇರ್ಬೋದಕ್ಕ. ಏನಕ್ಕ ಬಹಳ ಮುಖ ನೋಡೋನ್ ತಡಿಯಕ್ಕ? ಉಷಾಕ, ಉಷಾ
2: ಏಕ?
4: ಯಾರ ಅಯ್ಯ? ಸಂಜು, ಸಂತೋಷ ಅಯ್ಯ, ಬೇಬಿನು ಬಂದಾಲ ಅಯ್ಯ. ಯಾಕ್ರೇವ ನನಗೆ ಹಂಗ ಒದ್ರಾಗತ್ತಿರ ಗೊತ್ತ ಸಿಗ್ಲಿಲ್ಲ ನನ್ ನಿಮ್ಗ.
1: ಏನು
3: ಏನು ಸ್ವರ್ಗಿ ಅಯ್ಯವ?
4: ಅಯ್ಯ ಸ್ವರ್ಗಿನಿ, ನಿಮ್ಮ ಬಾ ದಿನಕ್ ನೋಡ್ತಿರಂಗ ಅನಸ್ತೈತಿ.
3: ಕಣ್ಣ ಹೆಂಗ್ ಬಂದಾವ, ಹೊರಗೆ ಬಂದ್ಬಿಟ್ಟಾವು.
2: ಏ ಕಾಲೇಜ್ನಾಗ ಹೆಂಗ ಇದ್ಲಿ ಗೊತ್ತ?
1: ಎಷ್ಟು ಚಂದ ಇದ್ದಿ ಗೊತ್ತದ? ಎಷ್ಟು ಚಂದ ಎತ್ರ ಬೆಳ್ಳಗ, ಏನದು ಬಣ್ಣ ಎಲ್ಲ ಹೋಗೇ ಬಿಟ್ಟೈತಲ್ಲ
2: ನೋಡ್ ಕರ್ರಗೆ.
4: ಕರೇನೆ ಹಂಗಾಗಿನಿ?
1: ಹೌದು
4: ಅಯ್ಯ, ನನ್ ನಾನ ನೋಡ್ಕೊಂಡಿಲ್ಲ.
3: ಹಿಂಗಾಗಿ ಅಯ್ಯವ ಏನಿದು?
4: ಏನ್ ಮಾಡ್ಲಿಪ್ಪ, ಏನ್ ಮಾಡ್ಲಿ? ಸ್ವಲ್ಪ ಬಾಳ ಬಿ ಪಿ ಶುಗರ್ ಹೆಚ್ಚಾಗಿತ್ತ, ಅದಕ್ಕ ಒಂದಿಟ್ಟು ವಾಕಿಂಗ್ ಮಾಡಂದ್ರು ಅದು ಇದು.
1: ಅಲ್ಲ ಏನ್ ಹೇಳಕತ್ತಿ, ನೀವ್ ಹೇಳ್ರಿ.
4: ಅದು ಇದು ಗುಳಿಗೆ ತಗೊಂಡಿನಿ, ಮತ್ತ ಅವು ಶುಂಠಿ ಕಷಾಯ, ಅವು ಇವು ಯಾರು ಹೇಳ್ತಾರ ಅದು ಮಾಡ್ಕೋತಾ ಇದೀನಿ. ಹಿಂಗಾಗಿ ಒಂದಿಟ್ಟು ತಾಕತ್ ಕಡಿಮೆ ಆಗದಂಗಾಗೈತಿ.
3: ಸುಳ್ಳು ಹೇಳಕತ್ತ ಉಷಾ, ಸುಳ್ಳು ಹೇಳಕತ್ತ. ಏನ ತೊಂದರೆ ಇರ್ಬೋದು ಮನ್ಯಾಗ?
1: ಹೌದು.
4: ಏ ಅವು ಸಣ್ಣ ಪುಟ್ಟು ಇರುವೆ ಬಿಡಪ್ಪ, ಏನ್ ಮಾಡೋನು? ಮತ್ತೆ ಇನ್ನೇನು ಎಲ್ಲ ಹಂಗ ಹಿಂಗ ಐತತ್ ಹೇಳಿ ಹೇಳಕ್ ಆಗ್ತೈತೆ, ಏನ್ ಮಾಡ್ಲಿ?
1: ಇಲ್ಲಿ ಬರ್ರಿ, ಬರ್ರಿ.
4: ಯಾರಿಗ ಹೇಳಿ?
3: ಮಕ್ಳು ಆರಾಮದ್ರಲ್ವ?
4: ಆರಾಮದಾರಪ್ಪ, ಅವರೆಲ್ಲ ಆರಾಮದಾರ. ನನಗೆ ಒಂದಿಟ್ಟು ತ್ರಾಸ ಬಾಳ ಐತಿ, ಏನ್ ಮಾಡ್ಲಿ? ಯಾರ ಮುಂದೆ
3: ಉಷಾ, ನೀನ ಹೆಂಗಾದ್ರಿ, ಮಕ್ಳು ಹೆಂಗಾದ್ರ ಅದೇ ಗೊತ್ತಾಗ್ತಾ ಇಲ್ಲ.
4: ಅವರು ಬೇಷದಾರ ಬಿಡಪ್ಪ, ಏನು ಯಾವುದು ಜಡ್ಡಿಲ್ಲ ಏನಿಲ್ಲ. ನನಗೆ ಯಾಕೆ ಒಟ್ಟು ಕಾಲಾಗ ಕೈಯಾಗ ತಾಕತ್ ಇಲ್ಲಾರ್ದಂಗೆ ಆಗೈತಿ, ಕೂಳ ಹೋಗಂಗಿಲ್ಲ. ಎಟ್ಟು ಹಸೂರೆ ಆಗ್ತೈತಿ, ಮುಂದೆ ತಂದ್ರೆ ಮಾರಿ ಹೊಡ್ದಂಗೆ ಆಗ್ತೈತಿ.
2: ಅತ್ತಿ ಮಾಮ ಇಬ್ರು ಅದಾರಲ್ಲ, ಏನೈತಿ ನಿಂಗೆ ಅಂಥ ಸಮಸ್ಯೆ?
4: ಏಯ್ಯ, ಅವ್ರಿದ್ರೆ ಅವ್ರಿಗೆ ವಯಸ್ಸಾಗೈತಿಪ್ಪ, ನಾನು ಮಾಡಬೇಕಲ್ಲ ಸಂತು. ಹಾಂ, ನೀವು ಸಂಜು ಎಲ್ಲ ಹೆಂಗೆ ಆರಾಮದೀರಿ ನೋಡಿ, ಬೇಬಕ್ನು ನೋಡಿ ಎಷ್ಟು ಆರಾಮದಾಳ. ನನಗೂ ಅನಿಸಾಕತ್ತದ, ಯಾಕೆ ಒಂದಿಟ್ಟು ವೀಕ್ನೆಸ್ ಬಂದಂಗೆ ಆಗೈತಿ, ತಾಕತ್ ಕಡಿಮೆ ಆಗೈತಿ, ಏನು ಮಾಡಲಿ? ಹಿಂಗಾಗಿ ತೇಕ ಬಂದಂಗೆ ಆಗ್ತೈತಿ, ಭಾಳ ಮಾತಾಡೋಣ. ಅದಕ್ಕೆ ಏನಾರು ಮಾಡಲಿ ಅನ್ನಂಗೆ ಆಗೈತಿ, ಬೇಷ ಆಯ್ತು. ಬರ್ರಿ ಒಳಗೆ, ಬರ್ರಿ ಕುಂತ್ರು, ಬರ್ರಿ.
3: ಬೇಬಿ ಅಕ್ಕ, ಅವ್ರಿಗೆ ಏನು ತೊಂದರೆ ಆಗೈತಿ, ನಾವೆಲ್ಲರೂ ಸೇವ ಅದನ್ನು ಹೆಲ್ಪ್ ಮಾಡೋಣ. ಏನದ ಬೇಬಿ ಅಕ್ಕ ಕೇಳ ಅವರಿಗೆ?
1: ಏನು ಇಲ್ಲ, ಏನೋ ಮಾನಸಿಕ ಮಾಡ್ಕೊಂಡಿ ನೋಡವ, ಇದು ನಮ್ಮ ಮಾನಸಿಕ ರೋಗನೇ ಅದ ಅನ್ಸ ಅನ್ಸಕತ್ತೈತಿ. ಯಾಕಂದ್ರೆ ನಿಮ್ಮ ಅತ್ತಿ ಮಾವನು ಭಾಳ ಚಲೋ ಅದಾರ, ಗಂಡ ಚಲೋ ಅದಾನ, ನೀ ಏನಂತಿ?
4: ಇಲ್ಲ, ಎಲ್ಲರೂ ಚಲೋ ಅದಾರ ಅಂತ ಹೇಳ್ತೀನಲ್ಲ. ಏನೇನೋ ಒಟ್ಟು ತಲೆಯಾಗ ತಗೊಂಡಿದ್ದ ಹೆಸನ ಹೋಗಾವಲ್ಲಾಗೈತಿ.
1: ಯಾವ ವ್ಯಸನ ಔಷಾ, ಯಾಕೆ ಹಂಗೆ, ಏನು ಏನು ಸಮಸ್ಯೆ ಅದ ಹೇಳ ನನಗೆ?
4: ಏನು ಇವ್ರಿಗೂ ಒಂದಿಟ್ಟು ಆರಾಮ ಇರಂಗಿಲ್ಲ, ಮುಂದೆ ಮಕ್ಕಳು ದೊಡ್ಡ ಆಗಕತ್ತು, ಎಲ್ಲ ಜವಾಬ್ದಾರಿ ಹ್ಯಾಂಗೆ. ನಾಳೆ ಅತ್ತಿ ಮಾವ ಏನು ನನಗೆ ಕಡಿತನ ಬರ್ತಾರೆ, ಬಿದ್ದು ಹೋಗೋ ಮರಗಳು ಅದಾವು, ಮುಂದೆ ಹ್ಯಾಂಗೆ ಅಂತೇಳಿ ಭಾಳ ತ್ರಾಸ ಆಗ್ತೈತಿವ.
1: ಇದೇನು ವಿಚಿತ್ರ ಹೇಳಕತ್ತೀವ ನೀನು, ಮುಂದೆ ಮಕ್ಕಳದ ಅದೇನು ವಿಚಾರ ಮಾಡೋ ಮಾತಾಯ್ತದು?
4: ಮತ್ತೆ
1: ನಾವು ಬಂದಂಗೆ ಹೋಗಬೇಕು, ನಮ್ಮ ಕರ್ತವ್ಯ ನಾವು ಮಾಡ್ಕೊಂತಿರ್ಬೇಕು.
4: ನೋಡುವ ಬೇಬಿ, ಏನು ಹೇಳಿ ನಿನ್ನ ಮುಂದೆ ಹೊಟ್ಟೆನ ಮಾತು. ಅಲ್ಲ, ಅತ್ತಿ ಮಾವಂದು ಒಂಚೂರು ಇರುದೇ ಅಲ್ಲ ನಿನ್ನ ವೈದು, ಸ್ವಲ್ಪ ತ್ರಾಸ ಐತೆ ಅವ್ರಿಗೆ. ಒಂದಿಟ್ಟು ಬಿಸಿ ಏನಾನ ಹಸಿ ಕೊಡುವತ್ತಾವು, ಬಿಸಿ ಇದ್ದಾಗ ಊಟಕ್ಕೆ ಬಾನನ್ನು ಬರೋಂಗಿಲ್ಲ. ನನಗೆ ಮೊದಲು ಕರೆದೇನು, ನನಗೆ ಹಾಸಿ ಕೊಟ್ಟೇನು ಇಂಥದ್ದು. ಈ ಕಡೆ ನಿಮ್ಮ ಮಾವ ಅವನಿಗೆ ಒಂದಿಟ್ಟು ಆರಾಮಿಲ್ಲ, ಅವನಿಗೆ ಒಂದಿಟ್ಟು ಅಸ್ತವ್ಯಸ್ತ ಆಗಿಬಿಡ್ತೈತಿ. ನಾನು ಒಂದಿಟ್ಟು ಹೊಲ ಕಡೆ ಹೋದೆ ಅಂದ್ರೆ ಅಸ್ತವ್ಯಸ್ತ ಆಗ್ತೈತಿ. ಹುಡುಗರು ಅವು ಸಾಲಿದಿಂದ ಬರ್ತಾವು, ಮಾಡಿಟ್ಟಿರ್ತಿತ್ತಾವು, ಮಾಡ್ಲಿಕ್ಕಿಂದ್ರೆ ಇಲ್ಲ. ಮುಂದೆ ಹ್ಯಾಂಗವ ನನಗರೆ ಹಿಂಗಾಗಕತ್ತು, ಇದು ಆರಾಮ ಆಗ್ತೈತೆ ಇಲ್ಲೋ, ಇದ್ರಲಿಂದ ಹೊರಗೆ ಬರ್ತೀನಿ ಇಲ್ಲ ಅನ್ನಕ್ಕಾಗೈತಿವ.
1: ಇದೇನು ಸಮಸ್ಯೆ ಅಂತ
3: ವಯಸ್ಸಾರ ವಯಸ್ಸಾಗಿದ
2: ಏನದುಲ್ಲ ವಿಚಾರ ಮಾಡ್ಕೊತ ಕೂತ್ರ ಸರಿ ಅನ್ಸಲ್ಲ. ಪ್ರತಿ ಮಾತು ಎಲ್ಲ ನೀವು ಉಸಿರು ಹಿಂಗ್ ಹಾಕಿ ಹಾಕಿ ಮಾತಾಡೋದು ಸರಿ ಅನ್ಸಲ್ಲ. ಅತ್ತಿ ಮಾವ ಅಂದ್ರೇನು? ಅತ್ತಿ ಮಾವ ಅಂದ್ರೆ ತಂದೆ ತಾಯಿ ಇದ್ದಂಗ, ಅವರು ಸೇವೆ ಮಾಡೋದು, ಅದ್ರಾಗ ಏನು ಅಷ್ಟು ತ್ರಾಸ ತಗೊಂಡು ಮಾಡುವಂತದ್ದೇನಲ್ಲ.
4: ಹಂಗಾಗೈತಿ ನೋಡ್ ನನಗೆ, ಮುಂಜಾನೆ ಎದ್ದೆ ಅಂದ್ರೆ ಎದೆ ಹೊಡ್ಕೊಂಡಂಗೆ ಆಗ್ತೈತೆ ಬೇಬಿ ನನಗೆ. ಈ ಹುಡುಗರಿಗೆ ತಿಳಿಯಲ್ಲ, ಸಂಜುಗ ಸಂತುಗ ಬರೀ ನನಗೆ ಬೈತಾರ ಇವರಿಬ್ರು.
1: ಇಲ್ಲ ಹಂಗಲ್ಲಮ್ಮ, ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲೇ ಅಲ್ಲ. ಎಲ್ಲದ ಹೇಳು ಸಮಸ್ಯೆ, ಎಲ್ಲದ ಹೇಳು, ಏನು ಅಂಥ ದೊಡ್ಡ ಸಮಸ್ಯೆ ಇಲ್ಲ. ಇನ್ನೂ ನೀ ಸಮಸ್ಯೆಗಳು ನೋಡಿದ್ರೆ ಎದೆ ಹೊಡಿತೈತಿ. ಅಂತಿಂಥವೆಲ್ಲ ನೀಗಿಸ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಕೆಳಗಿನವ್ರಿಗೆ ನೋಡ್ಬೇಕು, ನಾವು ಯಾವಾಗಲೂ ಮೇಲಿನವ್ರಿಗೆ ನೋಡ್ಕೊಂತ ಹೋಗ್ಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡ್ಕೊಂತ ಖುಷಿನ್ಯಾಗ ನಾವ್ ಎಷ್ಟು ಸಂತೋಷ ಒಳಗೆ ಮಾಡ್ಕೊಂತ ಹೋಗ್ತಿವಿ, ಅಷ್ಟು ಚಲೋ ನಿನ್ ಜೀವನ ಆಗ್ತೈತಿ.
2: ಕೇಳಿ ಬೇಬಕ್ಕ ಚಂದ ಹೇಳ್ದು, ಹಂಗ ಮಾಡು.
3: ಉಷಾ,

0: ಈಗ ನಿಮಗೂ ತಂದೆ ತಾಯಿ ಇದಾವ ತಾನೆ?
1: ಹೌದು ತಾನೆ, ಅದಾರ ಬಿಡಪ್ಪ.
0: ಈ ಲಗಾಮ ಕೊಟ್ಟಿದ್ದಾರೆ, ಈ ಮಾವನ ಮನೆಯನ್ನ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಬೇಕಲ್ಲ, ಅಂದ ಖುಷಿಯಿಂದ ಇರ್ತೀವಿ. ತಲೆಯಿಂದೆಲ್ಲ ತೆಗಿಬೇಕು, ಏನು ಕಮ್ಮ ಅದ?
1: ಎಲ್ಲ ಎಲ್ಲ ಮಾಡ್ತೀನೋ ಸಂತೋಷ, ಆದ್ರೆ ಯಾಕೆನ ಒಟ್ಟು ತಲೆಯಂದ ಹೆಸನ ಹೋಗಲಾಗೈತಿ, ಅಂಜಿಕ್ ಬಂದಂಗೆ ಆಗ್ತೈತಿ ಒಂದೊಂದು ಸರ್ತಿ.
2: ಒಂದು ಸ್ವಲ್ಪ ನೀ ಮಾನಸಿಕ ರೋಗ ತಜ್ಞರಿಗೆ ತೋರಿಸ್ಲೇಬೇಕು, ಯಾಕಂದ್ರೆ ಯಾವ ಸಮಸ್ಯೆ ಇಲ್ಲದೆ ನೀ ಸಮಸ್ಯೆ ಉದ್ಭವ ಮಾಡಿಸ್ಕೊಕತ್ತಿದಿ. ನಿನ್ನೆ ಎಲ್ಲ ಚಲೋ ಐತಿ, ಆರೋಗ್ಯ ಚಲೋ ಅದಾರ, ನಿನ್ನ ಗಂಡನ ಆರೋಗ್ಯ ಚಲೋ ಇಲ್ಲ ಅಂತ ಹೇಳ್ತಿ, ಆರಾಮೇ ಅದಾರ. ಏನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಇದ್ದೇ ಇರ್ತಾವ. ಮಾನಸಿಕ ರೋಗ ತಜ್ಞನ ಕಡೆ ಕರ್ಕೊಂಡು ಹೋಗ್ತೀನಿ ಮೊದ್ಲು ಬಾನಿ, ಇಲ್ಲಾಂದ್ರೆ ಇದು ಮುಂದೆ ನಿನಗೆ ಇಫೆಕ್ಟ್ ಆಗಿ ನಿನಗೆ ಕ್ಯಾನ್ಸರ್ ಆಗುವಂಥದ್ದು, ಬಿ ಪಿ ಬರೋದು, ಶುಗರ್ ಇವೆಲ್ಲ ಅದರದಿಂದನೇ ಬರೋದು.
3: ಭಾಳ ಮುಂದಿನ ವಿಚಾರ ಮಾಡ್ತಾಳ ಉಷಾ,
2: ಎಷ್ಟು
3: ಮುಂದಿನ ವಿಚಾರ ಮಾಡಿ ಮಾಡಿ ಹೆಂಗ್ ಸ್ವರ್ಗ ನೋಡಿ.
1: ಅಲ್ಲ ಮತ್ತೆ ನಾಳೆ ಆಗು ಹೋಗೋದ್ ಬಗ್ಗೆ ವಿಚಾರ ಮಾಡತಾರಲ್ಲ, ಮತ್ತೆ
2: ಮಾಡಬಾರ್ದು. ಇಲ್ಲ
3: ಈಗಿದ್ದದ್ ಈಗ ಅನುಭವಿಸೋದು, ಮುಂದಿನ ಮುಂದೆ ಅದೇ ಮಾನಸಿಕ ಭಾಳ ಮಾಡ್ಕೊಂಡಾಳಕಿ, ಈಕಿನ ಡಾಕ್ಟರ್ ತೋರ್ಸೋಣ ನಾವು.
2: ಹೋಗುನ್ ಬಾ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದ, ಚಲೋ ಡಾಕ್ಟರ್ ಕಡೆನೆ ಹೋಗ್ಬರುನ್ ಬಾ.
1: ನಡ್ರಿ ಒಂದ್ ಪಡ್ಕಿ ಉಟ್ಕೋತೀನಿ, ತಗೊಂಡ್ ಹೋಗು ನಡ್ರಿ, ಕರ್ಕೊಂಡ್ ಹೋಗ್ರಿ.
4: ಅಕ್ಬರ್ನ ರಾಜ್ಯದಲ್ಲಿ ಒಬ್ಬ ಸಿಹಿ ತಿಂಡಿಯ ಅಂಗಡಿಯನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ. ಅವನ ಸಿಹಿ ತಿನಿಸುಗಳ ಅಂಗಡಿ ಬಹಳಷ್ಟು ಜನಪ್ರಿಯವಾಗಿತ್ತು. ಒಂದಿನ ಒಬ್ಬ ಬಾಲಕ ಈ ಸಿಹಿ ಅಂಗಡಿಯ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾನೆ. ಆಗ ಆ ಸಿಹಿ ತಿಂಡಿಗಳ ಪರಿಮಳ ಬಾಯಿಯಲ್ಲಿ ನೀರು ತರಿಸುತ್ತದೆ. ಆದ್ರೆ ಸಿಹಿ ತಿಂಡಿಗಳನ್ನ ಖರೀದಿ ಮಾಡ್ಲಿಕ್ಕೆ ಅವನ ಹತ್ರ ಹಣ ಇರಲಿಲ್ಲ. ಆಗ ಆ ಬಾಲಕ ಏನ್ ಮಾಡ್ತಾನಂತಂದ್ರೆ, ತಾನು ತಂದಿರುವಂತಹ ಬುತ್ತಿಯ ಗಂಟನ್ನ ಬಿಚ್ಚಿ ಊಟವನ್ನ ಮಾಡ್ತಾ ಹಂಗೇನೆ ಜೊತೆಗೆ ಸಿಹಿ ತಿಂಡಿಗಳ ಪರಿಮಳವನ್ನ ಸವಿತಾ ಇರ್ತಾನೆ. ಈ ಪರಿಮಳದ ಜೊತೆ ಊಟ ಮಾಡ್ತಾ ಇದ್ದ ಅವನಿಗೆ ತಾನು ತಂದಿರುವಂತಹ ಒಣ ರೊಟ್ಟಿಯು ಕೂಡ ತುಂಬಾ ಸ್ವಾದಿಷ್ಟವಾದ ರುಚಿಯನ್ನ ಕೊಡುತ್ತದೆ. ಅಂದಿನಿಂದ ಆತ ಆ ಸಿಹಿ ತಿನಿಸುಗಳ ಅಂಗಡಿಯ ಪಕ್ಕನೆ ಕುಳಿತು ಊಟ ಮಾಡ್ತಾ ಇರ್ತಾನೆ. ಊಟ ಮಾಡ್ತಾ ಆ ಸಿಹಿ ಪರಿಮಳವನ್ನು ಕೂಡ ಸವಿತಾ ಇರ್ತಾನೆ. ಇದನ್ನೆಲ್ಲ ಆ ಅಂಗಡಿಯ ಮಾಲೀಕ ನೋಡ್ತಾನೆ. ಈ ಬಾಲಕ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳಿ ಆತನಿಂದ ತಿಳಿದುಕೊಳ್ತಾನೆ. ಬಾಲಕ ಇದ್ದದ್ದನ್ನ ವಿವರಿಸ್ತಾನೆ. ಆ ಮಾಲೀಕ ಕುಪಿತನಾಗಿ, ನನ್ನ ಅಂಗಡಿಯ ಸಿಹಿ ತಿಂಡಿಯ ಪರಿಮಳವನ್ನ ಏನೋ ಹಣ ಕೊಡದೇನೆ ಸವಿತಾ ಇದೀಯಾ, ನನಗೆ ಇದರ ಹಣ ಈಗಲೇ ಕೊಡಬೇಕು ನೀನು ಅಂತ ಗದರಿಸ್ತಾನೆ. ಆಗ ಬಾಲಕ, ಆ ಸಿಹಿ ತಿಂಡಿಗಳ ಪರಿಮಳವನ್ನ ಸವಿಯೋಕ್ಕೂ ಕೂಡ ಹಣ ಕೊಡಬೇಕಾ ಅಂತ ಕೇಳ್ತಾನೆ. ನಾನು ಎಷ್ಟೊಂದು ಕಷ್ಟಪಟ್ಟು ಈ ಸಿಹಿ ತಿನಿಸುಗಳನ್ನ ತಯಾರು ಮಾಡ್ತೀನಿ, ಹಂಗೆ ಅದರಿಂದ ಹೊರಹೊಮ್ಮುವ ಪರಿಮಳವನ್ನು ಕೂಡ ನಾನೇ ಸೃಷ್ಟಿಸ್ತೀನಿ, ಹೀಗೆ ಹೇಳ್ತಾ ನೀನು ದುಡ್ಡು ಕೊಡ್ಲೇಬೇಕು ಅಂತ ಮತ್ತೆ ಆ ಬಾಲಕನನ್ನ ಕೇಳ್ತಾನೆ. ಆಗ ಆ ಬಾಲಕ ಆ ಅಂಗಡಿಯ ಮಾಲೀಕನಿಗೆ ಹೇಳ್ತಾನೆ, ಮಾಲೀಕ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಬೇಕು, ನನ್ನ ಹತ್ರ ಹಣ ಇಲ್ಲ. ಆಗ ಆ ಅಂಗಡಿಯ ಮಾಲೀಕ ಆ ಬಾಲಕನನ್ನ ಅಕ್ಬರ್ ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಆಗ ಈ ವಿಚಿತ್ರವಾದಂತಹ ದೂರನ್ನ ಕೇಳಿದಂತಹ ಅಕ್ಬರ್ ಮಹಾರಾಜ, ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬೀರ್ಬಲ್ಲನೇ ಸೂಕ್ತವಾದಂತಹ ವ್ಯಕ್ತಿ ಅಂತ ತಿಳಿದು ಬೀರ್ಬಲ್ಲನನ್ನ ಅಕ್ಬರ್ ಮಹಾರಾಜ ಆ ಸಭೆಗೆ ಕರೆಸ್ತಾನೆ. ಹೀಗೆ ಬಂದ ಬೀರ್ಬಲ್ ಕೂಡ ಆ ಬಾಲಕನನ್ನ ಕುರಿತು, ಹೌದು ನೀನು ಸಿಹಿ ತಿಂಡಿಗಳ ಪರಿಮಳದ ಹಣ ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ಪುನಃ ಬಾಲಕ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ಬೀರ್ಬಲ್ ತನ್ನ ಜೇಬಿನಿಂದ ಒಂದಷ್ಟು ನಾಣ್ಯಗಳನ್ನ ತೆಗೆದುಕೊಡ್ತಾನೆ. ಆಗ ಕುತಂತ್ರಿಯಾದ ಅಂಗಡಿಯ ಮಾಲೀಕ, ನಾನು ಗೆದ್ಬಿಟ್ಟೆ ಅಂತ ಹೇಳಿ ಬೀಗ್ತಾನೆ. ಆಗ ಹೀಗೆ ನಾಣ್ಯಗಳನ್ನ ಕೊಟ್ಟ ಬೀರ್ಬಲ್ ಬಾಲಕನಿಗೆ ಹೀಗೆ ಹೇಳ್ತಾನೆ, ಆ ಸಿಹಿ ತಿಂಡಿ ಅಂಗಡಿಯ ಮಾಲೀಕನ ಮೂಗಿನ ಮೇಲೆ ಈ ನಾಣ್ಯಗಳನ್ನ ಇಡು, ಅವನು ಅದರ ಪರಿಮಳವನ್ನ ತೆಗೆದುಕೊಳ್ತಾನೆ. ಅಲ್ಲದೆ ಅವನು ನೀನು ಎಷ್ಟು ಆ ಸಿಹಿ ತಿಂಡಿಗಳ ಪರಿಮಳವನ್ನ ತೆಗೆದುಕೊಂಡಿದ್ದೀಯೋ ಅಷ್ಟೇ ಪ್ರಮಾಣದ ಪರಿಮಳವನ್ನ ಆ ಅಂಗಡಿಯ ಮಾಲೀಕನು ಕೂಡ ತೆಗೆದುಕೊಳ್ಳುತ್ತಾನೆ ಅಂತ ಬೀರ್ಬಲ್ಲನೇ ಹೇಳ್ತಾನೆ. ಆಗ ಅಕ್ಬರ್ ಬಾದಶಾಹ ಬೀರ್ಬಲ್ಲನ ಈ ಚತುರ ಉಪಾಯವನ್ನ ಮೆಚ್ಕೊಳ್ತಾನೆ. ಮೆಚ್ಕೊಂಡು ಶಹಬಾಷ್ ಬೀರ್ಬಲ್ಲ ಅಂತ ಹೇಳಿ ಅಲ್ಲಿನೇ ಕೊಂಡಾಡ್ತಾನೆ. ಆಗ ಈ ಸಿಹಿ ತಿಂಡಿಯ ಅಂಗಡಿಯ ಮಾಲೀಕನಿಗೆ ತನ್ನ ತಪ್ಪಿನ ಅರಿವಾಗಿ ನೆರೆದ ಸಭೆಯಲ್ಲಿ ಕ್ಷಮೆಯನ್ನ ಕೇಳ್ತಾನೆ.
5: ಈಗ ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು, 6:30 ರಸವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
6: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
7: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು

0: ಸುಮಂತ್ ಚವಾಣ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸೋಣಗಾರ್ ಹಾಗೂ ಸವಿತಾ ದೇಶ್ಮುಖ್.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್.
2: ಪ್ರಸ್ತುತಿ
3: ಬಿಸಿದನ್ನ.
2: ಕಾರ್ಯಕ್ರಮ ಆಕಾಶವಾಣಿ.
4: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಭಾರತೇನ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತ. ಇಸ್ಲಾಮಾಬಾದ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೊ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿ ಆರ್ ಕಾಂಗೊ ದೇಶಂ ಏಕಂ ಶೂನ್ಯಂ ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತ. ಇಸ್ಲಾಮಾಬಾದ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತ. ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರಾ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾ ರೂಪೇಣ ಏಷಾ ಟಿಪ್ಪಣಿ ಕೃತಾ.
5: I also refer to the unwarranted.
6: मैं पाकिस्तानी पक्ष की टिप्पणियों का उल्लेख करता हूँ. ये हैरान कर देने वाला है कि ऐसे मंच पर जहाँ राजनीतिक मुद्दों पर संतुलित और निष्पक्ष चर्चा की उम्मीद की जाती है ऐसी बातें कही गयी. मैं दोहराना चाहता हूँ कि जम्मू कश्मीर पूर्ण रूप से भारत का घरेलू मामला है.
5: It has always been, is and will remain so.
4: पाकिस्तानात् हस्तक्षेपस्य प्रतिक्रिया रूपेण श्रीहरीशः सह अध्यक्षस्य आचरणस्य निन्दाम् अकरोत्. जम्मू कश्मीर विषय भारत से दीर्घकाल से स्थिति पुनरुद्घाटयत् च. भारतीय राजदूत संयुक्त राष्ट्र संघ से अशीति संरचनाया अंतर्गत संयुक्त राष्ट्र संघ से आदेशान वर्तमान समीक्षाया विषय अपि अवदत्. यस्योद्देश्य संपूर्ण संस्थायां कार्यक्षमता वर्धयितुमस्ति. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತಃ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ದೇಶಸ್ಯ ಸಕಾರಾತ್ಮಕ ಪರಿವರ್ತನಾನಿ ಸಾಮಾನ್ಯ ಸ್ಥಿತಿಂ ಚ ಅವಲೋಕ್ಯ ದೂತಾವಾಸೇನ ನಾಗರಿಕಾಃ ಇರಾನ್ ಪ್ರವಾಸ ವಿಷಯೆ ವಿಚಾರಂ ಕರ್ತುಂ ಸೂಚಿತಾಃ. ಕಿಂತು ಸಾಕಮೇವ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಅಪಿ ಉಪಾದಿಷ್ಟಂ. ಪರಾಮರ್ಶಾನುಸಾರಂ ಯೇ ಭಾರತೀಯಾಃ ಸಂಪ್ರತಿ ಇರಾನ್ ನಿವಸಂತಿ ಅಥವಾ ಕೇನಾಪಿ ಅನಿವಾರ್ಯ ಕಾರಣೇನ ತತ್ರ ಗಚ್ಛಂತಃ ಸಂತಿ ತೇಭ್ಯಃ ಉಚ್ಚಸ್ತರೀಯ ಅವಧಾನತಾಯಾಃ ವರ್ತಿತುಂ ಸತರ್ಕಂ ಭವಿತುಂ ತಥಾ ಚ ಪರಿಸ್ಥಿತಿ ಅನುಕೂಲ ಜಾಗರೂಕತಾಂ ಧಾರಯಿತುಂ ನಿರ್ದೇಶಃ ಪ್ರದತ್ತಃ. ದೂತಾವಾಸೇನ ಸರ್ವೇ ಭಾರತೀಯ ನಾಗರಿಕಾಃ ಶೀಘ್ರಾತಿಶೀಘ್ರಂ ದೂತಾವಾಸೆ ಸ್ವವಿವರಣಂ ಪಂಜೀಕರ್ತುಂ ಅಪಿ ನಿರ್ದಿಷ್ಟಾಃ. ಆಪತ್ಕಾಲೆ ಸಹಾಯಾರ್ಥಂ ದೂತಾವಾಸೇನ ಏತಾಃ ದೂರಭಾಷ ಸಂಖ್ಯಾಃ ನಿರ್ಗತಾಃ. ಸಂಖ್ಯಾ ಅಸ್ತಿ 9891210915 9891210915. ನಾಗರಿಕಾಃ cons.tehran@mea.gov.in ಇತಿ ಇಮೇಲ್ ಸಂಕೇತೆ ಸಂಪರ್ಕಂ ಕರ್ತುಂ ಶಕ್ನುವಂತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಸಹ ಅವದತ್ ಯತ್ ಸಮಾನ ಮೂಲ್ಯವಂತಃ ತಥಾ ಪರಸ್ಪರ ವಿಶ್ವಾಸಯುತಾಃ ದೇಶಾಃ ಸಂಪ್ರತಿ ಇತೋಪಿ ನಿಕಟೇನ ಸಹಕಾರ್ಯಂ

ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡ್ ಆಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಲಾಡೋ ಆಟವಾಗೂ ಉಳಿದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ತರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಒತ್ಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕೂ ಅಂತ ಗಿಲ್ಲಿದಾಂಡ್ ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲ್ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೆಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡ್ದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೆಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನು ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದ್ದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂ ದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗು ಮುಚ್ಕೊಂಡು ಹೋಗ್ಬಿಟ್ಟೀರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ. ಆದ್ರೆ ಮೂಗು ಮುಚ್ಕೊಂಡು ಹೋಗುವಂತಿಲ್ಲ, ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೀತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗ್ಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದ್ರೆ ಸಾಕು ಗುರ್ರ್ ಅಂತಿದ್ದಂತೆ. ಆದ್ರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ

0: has R.
1: ಆಕಾಶವಾಣಿ ವಿಜಯಪುರ, ಸಮಯ 6:35. ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ಇದೇ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ. ಮೊದಲು ಎಷ್ಟೇ ಬಾರಿ ಹಾಕಿಸಿದರೂ ಈ ಬಾರಿ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ. ಮರೆಯದಿರಿ, ಇದೇ ರವಿವಾರ ಜೂನ್ 28, 2026.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಸವಿನೆನಪು 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 9:15ಕ್ಕೆ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, ನಂತರ 9:30ಕ್ಕೆ ಕ್ರೀಡಾಲೋಕ, ಇದರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಮೊಹ್ಸಿನ್ ಅವರೊಂದಿಗೆ ಸಂದರ್ಶನ. 10:00ಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವಿದೆ. ಇದು ಆಕಾಶವಾಣಿ ವಿಜಯಪುರ, ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40ಕ್ಕೆ ಪ್ರದೇಶ ಸಮಾಚಾರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂಥ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂಥ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
1: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ಅತ್ಯಾನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೆ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ

0: ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ.
2: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಖೇತ್ ಬಚಾವೋ ಅಭಿಯಾನ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯ ಎನ್ ಸಾಳುಂಕೆ, ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಸೇಡಂನ ಮಹೇಶ್ ಶರಣಪ್ಪ ನಿಲಂಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ, ತದನಂತರ ಕಾಖಂಡ್ಕಿ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
5: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
6: ಮೇಡಮ್
7: ಹೇಳಿ.
6: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
7: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
6: ಆದ್ರೆ ಇದನ್ನು ಹೇಗ್ ಮಾಡೋದು?
7: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
6: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
7: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
6: ಅಷ್ಟೇ?
7: ಅಷ್ಟೇ.
6: ಗೊತ್ತಾಯ್ತು.
7: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
6: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ತಜ್ಞ ವಾಣಿ.

0: ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ದಿನ ನಮ್ಮ ರೈತರು ಹೆಚ್ಚಾಗಿ ಈ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಕತ್ತಾರ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಕೈತಿ. ಭೂಮಿಯ ಫಲವತ್ತತೆ ಹಾಳಾಯಿತು ಅಂದ್ರೆ ಬೆಳೆ ಬೆಳೆಯೋದು ಭಾಳ ಕಷ್ಟಕರ ಆಕೈತಿ. ಇದರಿಂದ ಆಹಾರದ ಪೂರೈಕೆಗೆ ತುಂಬ ತೊಂದರೆ ಆಕೈತಿ. ಆದ್ದರಿಂದ ಈ ಎಲ್ಲ ಕೃಷಿಯ ತೊಂದರೆಗಳನ್ನು ನಿರ್ಮೂಲನೆ ಮಾಡಕ್ಕೆ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ವತಿಯಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಲು, ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಈ ಖೇತ್ ಬಚಾವೋ ಅಭಿಯಾನವನ್ನು ಕುರಿತು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಕ್ಕೆ ಇವತ್ತಿನ ದಿನ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಅದಾರ. ಬನ್ನಿ, ಇವರನ್ನ ಮಾತಾಡಿಸಿ ಖೇತ್ ಬಚಾವೋ ಅಭಿಯಾನವನ್ನು ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ. ಬಿಜಾಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.
1: ಸರ್, ಮೊದಲನೇದಾಗಿ ಈ ಖೇತ್ ಬಚಾವೋ ಅಭಿಯಾನ ಅಂದ್ರೆ ಏನು, ಹಾಗೂ ಇದನ್ನು ಯಾಕೆ ಪ್ರಾರಂಭಿಸ್ಯಾರ ಎನ್ನುವುದರ ಕುರಿತು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ ಸರ್.
2: ಖಂಡಿತ. ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ವತಿಯಿಂದ ಈ ಖೇತ್ ಬಚಾವೋ ಆಂದೋಲನವನ್ನು ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಲು, ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಈ ಒಂದು ಖೇತ್ ಬಚಾವೋ ಆಂದೋಲನವನ್ನು ಕೇಂದ್ರ ಸರ್ಕಾರದ ಸೂಚನೆಯಂತೆ ಪ್ರಾರಂಭಿಸಲಾಗಿದೆ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಅತಿಯಾಗಿ ಅಸಮತೋಲಿತ ಬಳಕೆ, ಮಣ್ಣಿನ ಸವೆತ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಕೊರತೆ, ಪೋಷಕಾಂಶಗಳ ಅಸಮತೋಲಿತ ಮತ್ತು ಜಲಮಾಲಿನ್ಯದಂಥ ವ್ಯಾಪಕ ಆತಂಕಗಳಿಗೆ ಕಾರಣವಾಗಿದೆ. ಈ ಮಣ್ಣಿನಲ್ಲಿ ಜೀವ ವೈವಿಧ್ಯತೆ ಹಾಗೂ ಸೂಕ್ಷ್ಮಾಣುಜೀವಿಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಈ ಏನು ರಸಗೊಬ್ಬರಗಳನ್ನು ನಾವು ಉಪಯೋಗ ಮಾಡ್ತೀವಿ ಅದನ್ನು ಸ್ವಲ್ಪ ವಿವೇಚನಾತ್ಮಕ ಬಳಕೆ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಜಾಗೃತಿ ಮೂಡಿಸಲು ಈ ಜೂನ್ 1 ಜೂನ್ 30 ಖೇತ್ ಬಚಾವೋ ಅಭಿಯಾನವನ್ನು ಆಯೋಜಿಸಲಾಗಿದೆ. ಅಂದರೆ ಖೇತ್ ಬಚಾವೋ ಆಂದೋಲನ ಅಂದರೆ ಮಣ್ಣನ್ನು ಉಳಿಸಿ ಅಥವಾ ಮಣ್ಣನ್ನು ಸಂರಕ್ಷಣೆ ಮಾಡಿ ತಮ್ಮ ಉತ್ತಮವಾದ ಇಳುವರಿಯನ್ನು ಪಡೆಯಬೇಕು ಎಂಬುದು ಇದರ ಮೂಲ ಉದ್ದೇಶ.
1: ಅಂದರೆ ಹೆಚ್ಚಾಗಿ ನಮ್ಮ ರೈತರು ಈ ರಾಸಾಯನಿಕ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದಾರೆ, ಆದ್ದರಿಂದ ನಮ್ಮ ಭೂಮಿ ಹಾಳಾಗಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು ಅನ್ನೋದು ಈ ಖೇತ್ ಬಚಾವ್ ಅಭಿಯಾನದ ಉದ್ದೇಶ ಆಗಿದೆ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ದೀರಿ ಸರ್.
2: ಖಂಡಿತ ಖಂಡಿತ. ಇದು ಹೆಚ್ಚು ಅತಿಯಾದ ಏನು ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ಉಪಯೋಗ ಮಾಡಿ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿದರೆ ಭೂಮಿ ಹಾಳಾಗುವುದಿಲ್ಲ. ಅದಕ್ಕೆ ಇದನ್ನು ಯಾವ ರೀತಿ ಮಾಡಬೇಕು ಎಂಬುವ ಉದ್ದೇಶ ಇಟ್ಟುಕೊಂಡು ನಾವು ಅಭಿಯಾನದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
1: ತುಂಬ ಸಂತೋಷ ಸರ್. ಅದೇ ರೀತಿ ಈ ಖೇತ್ ಬಚಾವೋ ಅಭಿಯಾನವನ್ನು ಎಲ್ಲೆಲ್ಲಿಗೆ ಕೈಗೊಳ್ಳುತ್ತಾ ಇದ್ದೀರಿ ಸರ್?
2: ಈ ಖೇತ್ ಬಚಾವೋ ಆಂದೋಲನವನ್ನು ನಾವು ಕೇವಲ ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ಜಿಲ್ಲಾ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೃಷಿ ಇಲಾಖೆಯ ಜೊತೆ KVK ಕೃಷಿ ಸಂಬಂಧಿತ ವಿವಿಧ ಸಹಯೋಗದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ವ್ಯಾಪಕ ಪ್ರಚಾರವನ್ನು ನಾವು ಪೇಪರ್ದಲ್ಲಿ ಮೂಲಕ ಆಗಿರ್ಬೋದು, TV ಆಗಿರ್ಬೋದು, ರೇಡಿಯೋ ಸಂವಾದ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, ದಿನಪತ್ರಿಕೆಗಳಲ್ಲಿ ಆಗಿರ್ಬೋದು, ಇದಕ್ಕೆ ವ್ಯಾಪಕ ಪ್ರಚಾರವನ್ನು ಮಾಡಿ ಈ ಖೇತ್ ಬಚಾವ ಅಭಿಯಾನವನ್ನು ನಾವು ವ್ಯಾಪಕವಾಗಿ ಎಲ್ಲ ರೈತರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ.
1: ಅಂದ್ರೆ ಈ ಖೇತ್ ಬಚಾವ ಅಭಿಯಾನದ ಕಾರ್ಯಕ್ರಮ ಏನೈತಿ, ಎಲ್ಲ ರೈತರಿಗೆ ಹೋಗಿ ಮನ ಮುಟ್ಟುವಂತೆ ತಾವು ಮಾಡ್ತಾ ಇದ್ದೀರಿ?
2: ಖಂಡಿತ. ಇದು ಎಷ್ಟು ಹಳ್ಳಿಗೆ ನಾವು ಮುಟ್ಟಿಸ್ಬೇಕು, ಇದರ ಉಪಯೋಗ ಏನು, ಈ ಮಣ್ಣಿನ ಸಂರಕ್ಷಣೆ ಬಹಳ ಮುಖ್ಯ ಎಂಬುವ ರೈತರಿಗೆ ಮನಗಂಡು ಈ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂಬುವ ಮೂಲ ಉದ್ದೇಶವನ್ನು ಈ ಖೇತ್ ಬಚಾವೋ ಆಂದೋಲನ ಒಳಗೊಂಡಿದೆ.
1: ತುಂಬ ಸಂತೋಷ ಸರ್. ಅದೇ ರೀತಿ ಈ ಖೇತ್ ಬಚಾವೋ ಅಭಿಯಾನದಡಿ ಕೈಗೊಳ್ಳಲಾಗುತ್ತಿರುವ ವಿವಿಧ ಕಾರ್ಯಕ್ರಮಗಳು ಯಾವ್ಯಾವ ಸರ್, ಮತ್ತು ಅದರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಾ?
2: ಖಂಡಿತ. ಈ ಒಂದು ಖೇತ್ ಬಚಾವೋ ಆಂದೋಲನದಲ್ಲಿ ನಾವು ಪ್ರಮುಖವಾಗಿ ನೈಸರ್ಗಿಕ ಕೃಷಿ ಪದ್ಧತಿಗಳು ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಅಂತೇನು ನಾವು ಕರಿತೀವಿ, ಇದಕ್ಕೆ ಮುಖ್ಯವಾಗಿ ರೈತರಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ರೈತರೊಂದಿಗೆ ಸಂವಾದ, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು, ಪ್ರಚಾರ ಕಾರ್ಯಕ್ರಮಗಳನ್ನು ಮೊದಲನೇದಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ರೈತರು ಸ್ಫೂರ್ತಿಯಾಗಿ ಅಳವಡಿಸಲು, ಕೃಷಿಯಲ್ಲಿ ತೊಡಗಿರುವ ಮತ್ತು ಸ್ವಂತ ಸಾಗುವಳಿ ಭೂಮಿಯಲ್ಲಿ ಏನು ಕೃಷಿ ಮಾಡ್ತಿರ್ತಾರೆ ರೈತರು, ಇವತ್ತಿನ ದಿವಸ 4 ಎಕರೆ ಅವನ ಹೆಸರು

0: ಮಲ್ಲಿದ್ರ ಒಮ್ಮೆ 4 ಎಕರೆ ಅವ ನೈಸರ್ಗಿಕ ಕೃಷಿ ಮಾಡೋ ಬದಲಿ 1 ಎಕರೆದಲ್ಲಿ ಅವ ನೈಸರ್ಗಿಕ ಕೃಷಿ ಮಾಡಿ ಅದರಲ್ಲಿ ಮಣ್ಣಿನ ಸಂರಕ್ಷಣೆ ಮಾಡಿಕೊಂಡು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಉಪಯೋಗಿಸಿ ನೈಸರ್ಗಿಕ ಕೃಷಿ ಮಾಡಿದರೆ 25% ಅವ ಮಾಡಲಿ. ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಅವ ನಿಜವಾಗಿಯೂ ಇದು ನೈಸರ್ಗಿಕ ಕೃಷಿಯಿಂದ ಖರ್ಚು ಕಡಿಮೆ, ಮಣ್ಣಿನ ಸಂರಕ್ಷಣೆ ಆಗುತ್ತೆ ಮತ್ತು ಇಳುವರಿಯಲ್ಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ ಎಂಬುದನ್ನು ನಾವು ಮನಗಂಡಾಗ ಮಾತ್ರ ಮುಂದಿನ 3 ಎಕರೆದಲ್ಲಿನೂ ಅವನು ಮಾಡಲಿಕ್ಕೆ ನಾವು ಪ್ರೇರೇಪಿಸ್ತಾ ಇದ್ವಿ. ಅದೇ ರೀತಿ ಈ ಆಹಾರ ಪದ್ಧತಿಯಲ್ಲಿ ಖಾದ್ಯ ತೈಲಗಳ ಬಳಕೆಯಲ್ಲಿ 10% ಕಡಿಮೆ ಮಾಡುವಂತೆ ಮತ್ತು ಇವತ್ತಿನ ದಿವಸ ಈ ಆಹಾರದಿಂದ ಜನರಲ್ಲಿ ಆರೋಗ್ಯದ ಜೀವನ ಶೈಲಿ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ನೈಸರ್ಗಿಕ ಕೃಷಿ ಇದಕ್ಕೆ ನಾವು ಉತ್ತರ ಅಂತ ನಾವು ಕರಿತಾ ಇದ್ದೀವಿ. ಅದಕ್ಕೆ ನೈಸರ್ಗಿಕ ಕೃಷಿ ಅಂದರೆ ಮುಖ್ಯವಾಗಿ ಸಮತೋಲಿತ ಬಳಕೆಯನ್ನು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ನಾವು ಪ್ರಚಾರ ಕೈಗೊತ್ತಾ ಇದ್ದೀವಿ.
1: ಅಂದರೆ ತಮ್ಮ ಮಾತಿನಿಂದ ನಮಗೆ ಏನು ಅರ್ಥ ಆಗತೈತೆ ಅಂದ್ರೆ ಈಗ ಕನಿಷ್ಠ 1-4 ಎಕರೆ ಜಮೀನು ಇರುವಂಥ ರೈತರು ಒಮ್ಮೆ ಸಂಪೂರ್ಣ ಸಾವಯವಕ್ಕೆ ಬರೋಕ್ಕಿಂತ ಮುಂಚೆ 1-1 ಎಕರೆ ಸಾವಯವದತ್ತ ತಾವು ಮುಖ ಮಾಡಿಕೊಂಡು ಸಾವಯವ ಕೃಷಿಯನ್ನು ಬೆಳ್ಕೋತಾ ಹೋದ್ರೆ ಮುಂದೊಂದಿನ ಸಂಪೂರ್ಣ ಸಾವಯವದತ್ತ ಬರ್ಬೋದು ಅನ್ನುವಂಥದ್ದು ತಮ್ಮ ಮಾತಿನಲ್ಲಿ ಅರ್ಥ ಆಗ್ತಾ ಇದೆ ಸರ್.
0: ಒಮ್ಮೆ ರೈತರು ಈಗ ನಾವು ಯಾವುದೇ ಒಂದು ಹೇಳಿದರೆ ಅದು ಕಂಪ್ಲೀಟ್ ಆಗಿ ತನ್ನ ಹೊಲ ಎಷ್ಟಿರುತ್ತೆ ಅಷ್ಟು ಮಾಡಿ ಅದರಲ್ಲಿ ಅದರ ಉಪಯೋಗ ಗೊತ್ತು ಮಾಡಿಕೊಳ್ಳೋ ಜೊತೆಗೆ 1 ಎಕರೆ 2 ಎಕರೆ ಮಾಡಿ ಅದಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ಬದಲಾವಣೆ ಮಾಡಬೇಕು, ನನ್ನ ಮಣ್ಣಿನ ಗುಣನರ್ಮ ಏನಿದೆ, ನಾವು ಯಾವ ರೀತಿ ಅದಕ್ಕೆ ಒಗ್ಗಿಕೊಳ್ಳಬೇಕು, ಅದಕ್ಕೆ ಬೇಕಾದ ಪೂರಕವಾದಂಥ ಜೀವಾಮೃತ ಆಗಿರ್ಬೋದು, ಘನ ಜೀವಾಮೃತ ಆಗಿರ್ಬೋದು, ಆಕಳ ಸಗಣಿ ಆಗಿರ್ಬೋದು, ಈ ರೀತಿ ಏನೆಲ್ಲ ಬೇಕು ಅದನ್ನು ಪೂರಕವಾಗಿ ತೆಗೆದುಕೊಳ್ಳೋದಾಗಿರ್ಬೋದು, ಈ ರೀತಿ ಅವನು ಮಾಡುವ ಒಂದು ಅವನ ಹೊಲದಲ್ಲಿ ಕೇವಲ 25% ಅವ ಮಾಡಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಇದು ಚೆನ್ನಾಗಾಗುತ್ತೆ ಅಂತ ನಮ್ಮ ಅಭಿಪ್ರಾಯ
1: ಸರ್. ಅದೇ ರೀತಿ ಈಗ ತಾವು ಹೇಳ್ತಾ ಇದ್ರಿ 25% ಸಾವಯವ ಕೃಷಿ ಮಾಡ್ಕೋತ ಮುಂದೆ ಸಂಪೂರ್ಣ ಸಾವಯವ ಬರಬೇಕಂತೇಳಿ, ಸಾವಯವ ಕೃಷಿ ಮಾಡ್ಬೇಕಂದ್ರೆ ಪಶುಸಂಗೋಪನೆ ಬಹಳ ಮುಖ್ಯ ಅಲ್ಲ ಸರ್?
0: ಖಂಡಿತ. ಪಶುಸಂಗೋಪನೆ ಒಂದು ಆಕಳ ಸಾಕಿದ್ರೆ 20 ಎಕರೆ ಭೂಮಿ ಮಾಡಬಹುದು ಎಂಬುದು ಏನಿದೆ ಅದನ್ನು ಬಹಳ ಮುಖ್ಯ. ಯಾಕಂದರೆ ಇವತ್ತಿನ ದಿವಸ ಒಂದು ಕನ್ನಡದಲ್ಲಿ ನಾಣ್ಣುಡಿ ಇದೆ, ಮಣ್ಣು ರೈತನ ಅವಿಭಾಜ್ಯ ಅಂಗ ತಿಳ್ಕೊಂಡು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದರಲ್ಲಿ ಪ್ರಮುಖವಾಗಿ ಅವಿಭಾಜ್ಯ ಅಂಗದಲ್ಲಿ ಕಣ್ಣು ಎಷ್ಟು ಶ್ರೇಷ್ಠ, ಅದೇ ರೀತಿ ಮಣ್ಣನ್ನು ನಾವು ಕಣ್ಣಿಗೆ ಹೋಲಿಸ್ತಾ ಇದ್ದೀವಿ. ಮಣ್ಣು ರೈತನ ಕಣ್ಣು. ಮಣ್ಣು ಬರಡಾದರೆ, ಮಣ್ಣು ಕೊಚ್ಚಣಿಯಾಗಿ ಹೋದರೆ, ಮಣ್ಣಿನ ಫಲವತ್ತತೆ ಹಾಳಾದರೆ ರೈತನ ಕಣ್ಣು ಕೂಡಾದೀತು, ರೈತನ ಕಣ್ಣು ಕೂಡಾದೀತು ಅಂತ ನಾವು ಕರಿತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮಣ್ಣನ್ನು ನಾವು ಸಂರಕ್ಷಣೆ ಮಾಡುವುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿ ಬೆಳೆಯುವುದು ಬಹಳ ಮುಖ್ಯದೆ. ಮೇಲಿನ 6 ಇಂಚ್ ಮಣ್ಣು ಏನಿರ್ತಪ್ಪ, ಆ ಮಣ್ಣು ಬಹಳ ಫಲವತ್ತಾಗಿದ್ದಿರ್ತದೆ. ಆ ಮಣ್ಣು ಕೊಚ್ಚಣೆಯಾಗಿ ಏನು ಮುಂಗಾರಿನಲ್ಲಿ ಬೀಳ್ತಕ್ಕಂಥ ಮಳೆಗೆ ಕೊಚ್ಚಣೆಯಾಗಿ ಹರಿದು ಹೋದರೆ ಈಗ ನಾವು ಏನು ಕರಿತೀವಪ್ಪ ಅಂದ್ರೆ ಹಾಲಿನ ಮೇಲಿನ ಕೆನೆ ಆಗಿರ್ತಕ್ಕಂಥ ಮೇಲ್ಮಣ್ಣು ಅಂತ ಕರಿತೀವಿ. ಅಂದರೆ ಹಾಲು ಕುದ್ದು ಕುದ್ದು ಕುದ್ದು ಮೇಲೆ ಕೆನೆ ಬಂದಿರ್ತದೆ. ಆ ಮೇಲ್ಮಣ್ಣು ಏನಿರ್ತದೆ, ಆ ಪದರು ಏನಾದರೂ ಕೊಚ್ಚಣೆ ಆಗಿ ಹೋಯ್ತು, ಹಾಳಾಗಿ ಹೋಯ್ತುಪ್ಪ ಅಂತಂದ್ರೆ ರೈತ ಏನೆಲ್ಲ ಬೆಳೆದ್ರು ಎಷ್ಟೆಲ್ಲ ಗೊಬ್ಬರ ಹಾಕಿದ್ರೂ ಸತಿಗೆ ಇಳುವರಿ ಖಂಡಿತ ಕಡಿಮೆ ಆಗುತ್ತೆ. ಅದನ್ನು ಉಳಿಸ್ಬೇಕು, ಉಳಿಸಿ ಉತ್ತಮ ಇಳುವರಿಯನ್ನು ಪಡೆಯಬೇಕಂತ ನಾನು ರೈತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.
1: ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಖೇತ್ ಬಚಾವ್ ಅಭಿಯಾನದಡಿ ಕೈಗೊಳ್ಳುತ್ತಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಹೇಳ್ತಾ ಇದ್ರಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಏನಾದರೂ ಇದಾವ ಸರ್?
0: ಇದರಲ್ಲಿ ಪ್ರಮುಖವಾಗಿ ನಾವು ಒತ್ತಿ ಒತ್ತಿ ರೈತರಿಗೆ ಏನು ಹೇಳೋದಪ್ಪ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಬಳಸುವುದು ಎಚ್ಚೆತ್ತವಾಗಿ ಬಳಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯೂರಿಯಾ DAP ಯಾವ ರೀತಿ ನೀವು ಕಡಿಮೆ ಮಾಡಬೇಕು, ಅದನ್ನು ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಬೇರೆ ಅಲ್ಟರ್ನೇಟಿವ್ ಅಂದರೆ ನಾವು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕೊಡ್ತೀವಿ. ಅದು ಕೇವಲ 50 ರೂಪಾಯಿದಲ್ಲಿ ಒಂದು ಪಾಕೆಟ್ ಸಿಕ್ಕರೆ ಇದು ಏನು, ನಾವು ಕಳೆದ 5-6 ವರ್ಷದಲ್ಲಿ ಏನು DAP ಹಾಕಿರ್ತೀವಲ್ರಿ, ಅದು ಎಕ್ಸೆಸ್ ಇದ್ದಿದ್ದನ್ನು ಮಣ್ಣಲ್ಲಿ ಅದು ಅದೇ ರೀತಿ ಕೂತಿರ್ತದೆ. ಅದನ್ನು ಮತ್ತೆ ಇದು ಏನು ಮಾಡ್ತದೆ, PSP ಹಾಕೋದ್ರಿಂದ ಅದು ಅವೈಲೇಬಲ್ ಫಾರ್ಮ್ ಅಂದರೆ ಬೆಳೆಗಳಿಗೆ ಸಿಗುವ ಹಾಗೆ ನೋಡ್ತದೆ. ಈ ರೀತಿ ರೈತರಿಗೆ ಮನಮುಟ್ಟುವ ಹಾಗೆ, ಅವರಿಗೆ ತಿಳಿಯುವ ಹಾಗೆ ಈ ಖೇತ್ ಬಚಾವ್ ಆಂದೋಲನ ಮೂಲಕ ರೈತರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ಗ್ರಾಮಗಳಲ್ಲಿ ನೈಸರ್ಗಿಕ ಕೃಷಿ ಮಹತ್ವದ ಕುರಿತು ಮತ್ತು ರಾಸಾಯನಿಕ ಗೊಬ್ಬರ ಜೊತೆಗೆ ಅದನ್ನು ಕಡಿಮೆ ಮಾಡುವುದ್ರ ಜೊತೆಗೆ ಈ ಜೀವಾಮೃತ ಆಗಿರ್ಬೋದು, ಬೀಜಾಮೃತ ಆಗಿರ್ಬೋದು, ನೈಸರ್ಗಿಕ ಕೃಷಿ ಪರಿಕರಗಳ ತಯಾರಿಕೆ ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆನೂ ಸಹ ಪ್ರಾತ್ಯಕ್ಷಿಕೆಗಳು ಅಥವಾ ಮಾಡಿದಂಥ ರೈತರಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿ ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆನೂ ಅವರಿಗೆ ತಿಳುವಳಿಕೆಯನ್ನು ಈ ಒಂದು ಖೇತ್ ಬಚಾವ್

0: ಆಂದೋಲನದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ.
1: ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಅಭಿಯಾನದಲ್ಲಿ ಕೃಷಿಗೆ ಸಂಬಂಧಿಸಿದ ಇತರೆ ವಿಷಯಗಳು ಏನಾದರೂ ಅದಾವ ಸರ್? ಅದನ್ನು ಕುರಿತು ನಮ್ಮ ರೈತರಿಗೆ ಏನು ಹೇಳಕ್ಕೆ ತಾವು ಬಯಸ್ತೀವಿ?
0: ನಾವು ಪದೇ ಪದೇ ನಾವು ರೈತರಲ್ಲಿ ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದರೆ ಮಣ್ಣಿನ ಆರೋಗ್ಯ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಮಣ್ಣಿನ ಆರೋಗ್ಯ ಅಂತಂದರೆ ಏನಪ್ಪ ಅಂತಂದರೆ ನಾವು ಮಣ್ಣನ್ನು ನಾವು ಬಹಳ ಫಲವತ್ತತೆ ಕಾಪಾಡಿಕೊಂಡು ಹೋಗಬೇಕು, ಅದನ್ನು ನಾವು ಒಂದು ಉತ್ತಮ ರೀತಿಯಲ್ಲಿ ಇಟ್ಕೋಬೇಕಪ್ಪ ಅಂದರೆ ಒಂದು ಲಘು ಪೋಷಕಾಂಶಗಳ ಬಳಕೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಕರಿತೀವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದರ ಬಗ್ಗೆ ಕೃಷಿ ಇಲಾಖೆಯಿಂದ ಮಾಹಿತಿ ನೀಡಲಾಗ್ತಾ ಇದೆ. ಮತ್ತು ಈ ಗೊಬ್ಬರದ ಅಲ್ಟರ್ನೇಟಿವ್ ಅಂದರೆ ಯೂರಿಯಾ, ನಾವು ಬಿತ್ತುವಾಗ ಯೂರಿಯಾ ಬೇಕಾಗಿರ್ಬೋದು, ಮತ್ತು ಟಾಪ್ ಡ್ರೆಸ್ಸಿಂಗ್ ಅಂತೀವಿ, ಮೇಲ್ಗೊಬ್ಬರವಾಗಿ ಬೇಕಾದಾಗ ನಾವು ನ್ಯಾನೋ ಯೂರಿಯಾ ಅಂತ ನಾವು ಹೆಚ್ಚು ಈಗ ಕಳೆದ 2-3 ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟಿವಿ. ಅದನ್ನೂ ಸಹ ರೈತರು ನ್ಯಾನೋ ಯೂರಿಯಾ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಜೈವಿಕ ಗೊಬ್ಬರ ಆಗಿರ್ಬೋದು, ಇವನು ಸಹ ಉಪಯೋಗ ಮಾಡ್ಕೋಬೇಕು. ಜೊತೆಗೆ ಮಣ್ಣಿನ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಮಣ್ಣಿನ ಟೆಸ್ಟ್ ಮಣ್ಣು ಪರೀಕ್ಷೆ ಮಾಡುವುದು, ಮಣ್ಣಿನ ಪರೀಕ್ಷೆ ಆಧಾರಿತ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅಂತಿಕೊಂಡು ರೈತರಲ್ಲಿ ನಾವು ವಿನಂತಿ ಮಾಡ್ಕೋತೀವಿ. ನಾನು ಅದೇ ಹೇಳೋದಪ್ಪ ಅಂದರೆ ಒಂದೇ ವರ್ಷಕ್ಕೆ ಬೇಡ, 3-4 ವರ್ಷಕ್ಕೊಮ್ಮೆರೆ ಮಾಡಿದ್ರೂ ಸತ್ತಿಗೆ ಅದು ಒಳ್ಳೆಯದತ್ತ ನಾವು ಹೇಳ್ತೀವಿ. ಒಟ್ಟಾರೆ ಏನಪ್ಪ ಅಂದ್ರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಏನು ಕಳಿತೀವಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು.
1: ಹೌದು ಸರ್.
0: ಅದನ್ನು ಜೊತೆಗೆ ನಾವು ನೈಸರ್ಗಿಕ ಕೃಷಿ ಪದ್ಧತಿ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡ್ತಾ ಇದ್ದೀವಿ. 10 ಹಲವಾರು ಯೋಜನೆಗಳ ಇಲಾಖೆಯಿಂದ ನೀಡ್ತಕ್ಕಂಥ PM ಕಿಸಾನ್ ಯೋಜನೆ ಆಗಿರ್ಬೋದು, ಅದರಲ್ಲಿ KYC ಮಾಡಿಸೋದಾಗಿರ್ಬೋದು, ಹಾಗೂ ಇನ್ನಿತರ ಯಾವುದಾದ್ರೂ ಯೋಜನೆಗಳು ನಮ್ಮ ಇಲಾಖೆಯಿಂದ ಪಡಬೇಕಾದ್ರೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಎಂಬುವ ಬಗ್ಗೆನೂ ಸಹ ರೈತರಿಗೆ ಈ ಜಾಗೃತಿ ಖೇತ್ ಬಚಾವ ಆಂದೋಲನದ ಜೊತೆ ನಾವು ರೈತರಿಗೆ ಮಾಹಿತಿಯನ್ನು ನೀಡಲಾಗುವುದು.
1: ತುಂಬ ಸಂತೋಷ ಸರ್. ಅದೇ ರೀತಿ ಈ ಖೇತ್ ಬಚಾವ ಅಭಿಯಾನದಲ್ಲಿ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಯಾವುದಾದ್ರೂ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀರಾ ತಾವು?
0: ಹಾಂ, ಈಗಾಗಲೇ ನಮ್ಮ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಅಲ್ಲಿ ಗ್ರಾಮದಲ್ಲಿ ಈ ಖೇತ್ ಬಚಾವೋ ಆಂದೋಲನದ ಮೂಲ ಉದ್ದೇಶ ಏನು, ಯಾಕೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ, ಈಗ ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಒಂದು ಯೂರಿಯಾ ಮತ್ತು DAP ಯಾವ ರೀತಿ ಬಳಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಐತಿ ಅಷ್ಟು ಬಳಕೆ ಮಾಡಬೇಕು, ಮತ್ತು ಅಲ್ಟರ್ನೇಟಿವ್ ಟು ಯೂರಿಯಾ ಆ್ಯಂಡ್ DAP ಏನೆಲ್ಲ ಅದಾವೆ, ಮತ್ತು ಇದನ್ನು ಅತಿಯಾದ ಬಳಕೆ ಮಾಡುವುದರಿಂದ ಏನು ದುಷ್ಪರಿಣಾಮಗಳಾದವೆ, ಮತ್ತು ಆ ಬೆಳೆಗೆ ಎಷ್ಟು ಗೊಬ್ಬರಗಳ ಅವಶ್ಯಕತೆ ಇದೆ ಎಂಬ ಬಗ್ಗೆ ಎಲ್ಲ ರೈತರಿಗೆ ವಿವಿಧ ಮಾಧ್ಯಮದ ಮುಖಾಂತರ ಆಗಿರ್ಬೋದು, ರಸಗೊಬ್ಬರ ವಿತರಕರಿಗೆ ಆಗಿರ್ಬೋದು, ಎಲ್ಲ ರೀತಿಯಿಂದ ಇದೊಂದು ನಾವು ಆಂದೋಲನದ ಮೂಲಕ ನಾವು ಪ್ರಚಾರ ಕೈಗೊತ್ತಾ ಇದ್ದೀವಿ.
1: ತುಂಬ ಸಂತೋಷ ಸರ್. ಅದೇ ರೀತಿ ಈ ಕೊನೆಯದಾಗಿ ನಮ್ಮ ಯುವ ರೈತರಿಗೆ ನಮ್ಮ ಆಕಾಶವಾಣಿಯ ಮುಖಾಂತರ ಈ ಖೇತ್ ಬಚಾವೋ ಕಾರ್ಯಕ್ರಮ ಕುರಿತು ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ ತಾವು?
0: ಎಲ್ಲ ಯುವ ರೈತರಿಗೆ ಏನು ಹೇಳೋದಪ್ಪ ಅಂತಂದರೆ ನಾನು ಅದೇ ಹೇಳ್ತೀನಲ್ಲ, ಮಣ್ಣನ್ನು ಸಂರಕ್ಷಣೆ ಮಾಡಿ, ಮಣ್ಣು ಇದು ಫಲವತ್ತಾದ ಮಣ್ಣು, ನಾವು ಬೇರೆ ದೇಶದಲ್ಲಿ ನಾವು ನೋಡ್ಲಾಕಾಗಿ ಅಥವಾ ಬೇರೆ ನಾವು ಜಗತ್ತಿನಾದ್ಯಂತ ತಿರುಗಾಡಿ ನೋಡಿದಾಗ ನಮ್ಮ ಮಣ್ಣು ಇಷ್ಟು ಫಲವತ್ತಾದಿದೆ
1: ಸರ್,
0: ಮತ್ತು ವಾತಾವರಣ ಅಂದರೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಇದು ಏನಿದೆಯಲ್ಲ, ಇದು ಈ ರೀತಿ ಬೇರೆ ದೇಶದಲ್ಲಿ ನಾವು ಚಳಿಗಾಲ ಮತ್ತು ಅತಿ ಚಳಿಗಾಲ
1: ಸರ್
0: ಎರಡೇ ನೋಡ್ತೀವಿ. ಇಷ್ಟು ಒಂದು ವೈವಿಧ್ಯಮತೆಯಿಂದ ಕೂಡಿದಂಥ ನಮ್ಮ ದೇಶ ಹಾಗೂ ನಮ್ಮ ಜಿಲ್ಲೆ, ಇದನ್ನು ಸರಿಯಾಗಿ ನಾವು ಬಳಕೆ ಮಾಡ್ಕೋಬೇಕಪ್ಪ ಅಂತಂದರೆ ಸ್ವಲ್ಪ ಮಣ್ಣಿನ ಬಗ್ಗೆ ಕಾಳಜಿ ಇಟ್ಟು ಜೊತೆಗೆ ನಾವು ನಮ್ಮ ವೈಜ್ಞಾನಿಕ ಪದ್ಧತಿಯನ್ನು ಎರಡು ಅಳವಡಿಸಿಕೊಂಡಾಗ ಖಂಡಿತ ಯುವ ರೈತರು ಈ ಒಂದು ಕೃಷಿಯಲ್ಲಿ ಹೊಸ ಚೈತನ್ಯವನ್ನು ತರಬಹುದಂತ ನಾನು ಯುವ ಜನತೆಯಲ್ಲಿ ನಾನು ಕೇಳ್ಕೊತಾಯಿ.
1: ತುಂಬ ಸಂತೋಷ ಸರ್. ಯಾರಾದರೂ ರೈತರು ಈ ಕಾರ್ಯಕ್ರಮವನ್ನು ಕೇಳಿ ಅವರು ತಮ್ಮ ಜೊತೆ ಮಾತಾಡಿ ಈ ಖೇತ್ ಬಚಾವೋ ಅಭಿಯಾನ ಕುರಿತು ಏನಾದರೂ ಅವರಿಂದ ಸಲಹೆಯನ್ನು ತಮಗೆ ತಿಳಿಸಬೇಕಂದ್ರೆ ಅಥವಾ ನಿಮ್ಮಿಂದ ಅವರು ಮಾಹಿತಿಯನ್ನು ಪಡ್ಕೋಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಖಂಡಿತ. ಖೇತ್ ಬಚಾವೋ ಆಂದೋಲನ ಇದೊಂದು ಪ್ರಚಾರ ಅಂದರೆ ಒಂದು ಜಾಗೃತಿ, ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಇದರ ಬಗ್ಗೆ ಏನಾದರೂ ವಿಚಾರಗಳು ತಮ್ಮ ಕೆಲವು ಮಂದಿ ರೈತರು ಅಲ್ಲೆಲ್ಲೇ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ, ಅವರು ನಮಗೆ ಸರ್ ನಾವು ಹಿಂಗೆ ಮಾಡ್ತಾ ಇದ್ದೀವಿ ತಮ್ಮ ಗಮನದಲ್ಲಿ ಇರಲಿ ಎತ್ತಿಕೊಂಡು ಹೇಳಿದರೂ ಸಹ ನಾವು ಅವರ ಏನು ಒಳ್ಳೆಯ ಮಾಡಿ ಮತ್ತೊಬ್ಬರಿಗೆ ಮಾದರಿ ಆಗಿ ಹೇಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಇದರಲ್ಲಿ ಇನ್ನೂ ಈ ರೀತಿ ಮಾಡಿದರೆ ಚೆನ್ನಾಗಿರ್ತದೆ ಸರ್, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಎತ್ತಿಕೊಂಡು ಅವರ ಸಲಹೆ ಸೂಚನೆಗಳನ್ನು ನಾವು ಖಂಡಿತ ಸ್ವೀಕರಿಸ್ತೀವಿ. ಅದಕ್ಕೆ ನನಗೆ ಯಾರಾದರೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂದರೆ ನನ್ನ ಮೊಬೈಲ್ ನಂಬರ್

0: 7799306 01.
1: ಆತ್ಮೀರಿ, ಶಿವನಗೌಡ ಎಸ್ ಪಾಟೀಲ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8277930601. ಈ ನಂಬರ್ಗೆ ಕರೆ ಮಾಡಿ ಶಿವನಗೌಡ ಎಸ್ ಪಾಟೀಲ್ ಅವ್ರ ಜೊತೆ ಮಾತಾಡಿ ಅವರಿಂದ ಮಾಹಿತಿಯನ್ನು ಪಡಿಬಹುದು. ಅದೇ ರೀತಿ ಖೇತ್ ಬಚಾವೋ ಅಭಿಯಾನ ಕುರಿತು ತಮ್ಮಿಂದ ಏನಾದರೂ ಸಲಹೆ ಸೂಚನೆಗಳಿದ್ರೆ ಅವರಿಗೆ ತಿಳಿಸಬಹುದು ಅಂತ ಹೇಳ್ತಾ, ಒಳ್ಳೆಯದು ಶಿವನಗೌಡ ಎಸ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಖೇತ್ ಬಚಾವೋ ಅಭಿಯಾನವನ್ನು ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ವಿಜಯಪುರದ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಬಿಜಾಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾ ಎನ್ ಸಾಳುಂಕೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಕೇಳಿದ್ರೆ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ. ಈ ಹಿಂದೆ ಎಷ್ಟೇ ಬಾರಿ ಹಾಕಿಸಿದರೂ ತಪ್ಪದೇ ಇದೇ ಜೂನ್ 28 2026 ರವಿವಾರ ಪೋಲಿಯೋ ಹನಿ ತಪ್ಪದೇ ಹಾಕಿಸಿ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪ್ರಕಟಣೆ ಕೇಳಿದಿರಿ. ಪ್ರಕಟಣೆ ಕೇಳಿದಿರಿ. ಈಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಸೇಡಂನ ಮಹೇಶ್ ಶರಣಪ್ಪ ನಿಲಂಗಿ ಅವರೊಂದಿಗೆ ಸಂದರ್ಶನ.
4: ಮಣ್ಣಿನ ಮಗ
5: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸೇಡಂನ ಮಹೇಶ್ ಶರಣಪ್ಪ ನಿಲಂಗಿ ಅವರು ಇದ್ದಾರೆ. ಮಹೇಶ್ ನಿಲಂಗಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ.
6: ನಮಸ್ಕಾರ ಸರ್.
5: ಆತ್ಮೀಯರೇ, ಈಗ ಮಹೇಶ್ ಅವರು ಕಳೆದ 15-20 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತಂದ್ರೆ, ಅವರು ಕೃಷಿ ಒಳಗೆ ಡಿಪ್ಲೊಮಾ ಮುಗಿಸ್ಕೊಂಡು ಈ ಕ್ಷೇತ್ರಕ್ಕೆ ಬಂದಂಥವರು. ಅವರ ಮನೆತನದ ವೃತ್ತಿ ಅಂತಂದ್ರೆ ಕೃಷಿ, ಏನು ಹಿರಿಯರು ಮಾಡ್ಕೊಂಡು ಬಂದಂತಹ ಕೃಷಿ ಒಳಗೆ ಅವರು ತೊಡಕೊಂಡಿದ್ರು. ಆದ್ರೆ ಅವರಿಗೆ ಏನು ಈ ಕೃಷಿ ಒಳಗೆ ಡಿಪ್ಲೊಮಾ ಮಾಡಿದ ನಂತರ ಹೊಸ ಹೊಸ ವಿಚಾರಗಳು, ಹೊಸ ತಂತ್ರಜ್ಞಾನ, ಯಾವ ರೀತಿ ನಮ್ಮ ಕೃಷಿಗೆ ಅವುಗಳನ್ನು ತರಬೇಕು ಅನ್ನುವಂಥ ಒಂದು ವಿಚಾರದೊಳಗೆ ಸಾಕಷ್ಟು ಅವರಿಗೆ ಒಂದು ತರಬೇತಿಯಲ್ಲಿ ಡಿಪ್ಲೊಮಾ ಮಾಡುವಂತಹ ಒಂದು ಸಂದರ್ಭದೊಳಗೆ ಸಿಕ್ಕಿರುವಂಥದ್ದು. 60 ಎಕರೆ ಜಮೀನೊಳಗೆ ಅವರು ಕೃಷಿ ಮಾಡಿ ಅದಷ್ಟೇ ಅಲ್ಲ, ಮತ್ತು ಅದರ ಜೊತೆಗೆ ಇನ್ನೂ ಜಮೀನನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾವಣಿ ತಗೊಂಡು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತೊಗರಿ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆಮೇಲೆ ಏನು ತಂತ್ರಜ್ಞಾನದ ಅದನ್ನು ತಮ್ಮ ತೋಟದೊಳಗೆ ಅನುಷ್ಠಾನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ನರ್ಸರಿ ಏನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ನರ್ಸರಿಗಳು ಇವತ್ತಿನ ದಿವಸ ನಮ್ಮ ಭಾಗದೊಳಗೆ ಅದಾವ. ಯಾವ ರೀತಿ ಕಸಿ ಕಟ್ಟಬೇಕು, ಯಾವ ರೀತಿ ಲೇಯರ್ ಮಾಡಬೇಕು, ಈ ಎಲ್ಲ ವಿಚಾರಗಳು ನಮ್ಮ ರೈತರಿಗೆ ಅವ್ರ ಮೂಲಕ ತಿಳಿಯುವಂಥ ಒಂದು ಕೆಲಸ ಕೂಡ ಇವತ್ತಿನ ದಿವಸ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅದರೊಳಗೂ ಅವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರ ಅನುಭವಗಳು ನಮ್ಮ ಎಲ್ಲ ಯುವ ರೈತ ಮಿತ್ರರಿಗೆ ಮತ್ತು ಅನುಭವಸ್ಥರಿಗೂ ಕೂಡ ಮಾರ್ಗದರ್ಶಿ ಆಗಬಹುದು ಅಂಥೇಳಿ ಅಂದ್ಕೊಂಡು, ಮಹೇಶ್ ಅವರೇ, ತಾವು ಏನು ಕಳೆದ 15-20 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ, ಈಗ ತಾವು ಕೃಷಿ ಡಿಪ್ಲೊಮಾ ಮಾಡಿರಿ, ಅಲ್ಲಿ ಕಲಿತಂತಹ ಏನು ವಿಚಾರಗಳಿದ್ದು, ಪಾಠಗಳಿದ್ದು, ಅವುಗಳನ್ನು ತಮ್ಮ ಹೊಲಕ್ಕೆ ತಂದು ನಮ್ಮ ಒಂದು ಬದುಕನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡೇ ತಾವು ಕೃಷಿ ಶುರು ಮಾಡಿದ್ರಿ ಅಂತ ಅನ್ಕೋತೀವಿ. ಯಾವ ರೀತಿ ಶುರು ಮಾಡಿದ್ರಿ ಮತ್ತು ಯಾವ ರೀತಿ ಆದಂಥ ಒಂದು ಬದಲಾವಣೆ ಇಲ್ಲಿ ತನಕ ಆಗಿದೆ ಅಂತ?
6: ನಮ್ಮದು ಎಲ್ಲ ಬೆಳೆ ಅಂದರೆ ಸ್ವಲ್ಪ ನೆಟ್ಟೆ ರೋಗ ಅದು ಭಾಳ ಹೊಂಟಿವು ಸರ್. ಅದರಿಂದ ಏನು ಮಾಡಿದ್ವಿ ಸರ್, ಫಸ್ಟ್ ಬಂದೊಪ್ಲೆ ನಾವು ನೇಗಿಲೆಲ್ಲ ಹೊಡೆಸಿದ್ವಿ ಸರ್. ನಮ್ಮ ಹಣ್ಣಿನಾಗ ಹುಳಗಳು ಲಾರ್ವಾಗಿರುವ ಎಲ್ಲ ಇರ್ತಾವಲ್ಲ ರೀ, ಹೊಡೆಸಿದ್ರೆ ನಿಂತೆಲ್ಲ ಸ್ವಲ್ಪ ಕಮ್ಮಿ ಆದ್ರಂಗೆ, ಹುಲ್ಲಿನ ಬೀಜನೂ ಹೆಚ್ಚಿಗೆ ಆಲತ್ತೈತಿ ರೀ. ನೇಗಿಲು ಹೊಡೆಸಿದ ಮ್ಯಾಗ ಕಮ್ಮಿ ಆಯ್ತು ರೀ. ಫೀಲ್ಡ್ನಾಗ ಒಬ್ಬರು ಹಾಕಿದವ್ರಿ, ಮಣ್ಣಿನಾಗೆಲ್ಲ ಭೂಮಿ ಎಲ್ಲ ಚಲೋ ಆಗ್ತಿ ರೀ. ಅದಾದ್ಮ್ಯಾಗ ತೊಗರಿ ಅದು ಬಿತ್ತಿದ್ರು ಸರ್. ಸಾಲಿನ ಸಾಲಿಗೆ ನೋಡ್ರಿ 8.5 ಫೀಟ್ ಹಾಕಿದವ್ರು ಸರ್. ಒಳಗೆ 6 ತಾಳು ಉದ್ದ ಹಾಕಿವ್ ರೀ, 1 ಸಾಲು ತೊಗರಿ ಹಾಕಿದ್ವಿ ರೀ. ತೊಗರಿ ನೋಡಿ ಭಾರಿ ಬಂದ್ ಸರ್, 8.5 ಫೀಟ್ ಹಾಕಿದ್ರಿ ಅಡಲಂತ. ಗೊಬ್ಬರ ಗಿಬ್ಬರ ಎಲ್ಲ ಸಸ್ತಾಗ 10 ಎಕರೆದಾಗ ನೋಡ್ರಿ 40 ಚೀಲ ಉದ್ದ ಆಯ್ತು ರೀ, 60 ಚೀಲ ತೊಗರಿ ಆಯ್ತು ಸರ್. 10 ಎಕರೆಗೆ 100 ಚೀಲ ತೊಗರಿ ಆಯ್ತು ಸರ್.

0: ಓಹೋ, 10 ಎಕರೆದೊಳಗೆ 60 ಚೀಲ ತೊಗರಿ.
1: ಹಾಂ, ತೊಗರಿ ಆಯ್ತು ರೀ, ಮತ್ತು ಒಂದು 40 ಚೀಲ ಉದ್ದಿನ ಆಯ್ತು ಸರ್. ಮತ್ತು ಹಂಗೆ ರೇಟ್ನು 10,000 ಇತ್ತು ರೀ ಹಾಕಿದಾಗ. ಹಾಂ, 10 ಲಕ್ಷ ಇದಾಯ್ತು ಸರ್ ಅವಾಗ, ಅದೇ ಒಂದು ಹೊಲ್ದಾಗ.
0: ಅಂದ್ರೆ ಸಾಕಷ್ಟು ಏನು ಇಳುವರಿ ಒಳಗೆ ನೀವು ಹೆಚ್ಚಳವನ್ನ ಕಂಡಿರಿ ಅಂತ ಹೇಳ್ಬೋದು. ರೋಗದ ನಿರ್ವಹಣೆ ಮಾಡುವಂತ ಸಂದರ್ಭದೊಳಗ ನಿಮ್ಗೆ ಹೆಂಗಾದ್ರೂ ಗೊತ್ತಿತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ? ಈಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರ ಸಹಾಯವನ್ನ ನೀವೇನಾದ್ರೂ ತಗೊಂಡ್ರೆ ನಿಮ್ಮ ಕೃಷಿ ಒಳಗ?
1: ರಾಜು ತೆಗಳಿ ಸರ್ನ ಏನ್ ಬೇಕಾದ್ರೂ ಎಲ್ಲ ಸಲಹೆ ಹೇಳ್ತಾರ ರೀ. ಮತ್ತ ಹಂಗೆ ಜಹೀರ್ ಸರ್ ರೀ, ಮತ್ತ ಹಂಗೆ ನಮ್ಮ ಶ್ರೀನಿವಾಸ್ ಸರ್ ಹಾರಲ್ರಿ ಕೇವಿಕದಾಗ, ಅವ್ರು ಎಲ್ಲ ಸಲಹೆ ಹೇಳ್ತಾರೆ ನಮ್ಗೆ. ಏನನ್ ಬೇಕಿದ್ದು ಬೆಳಿಗ್ಗೆ ಹೊಡ್ರಿ, ಅದು ಹೊಡ್ರಿ ಅಂತ ಹೇಳ್ತಾರೆ ಸರ್ ಸಲಹೆ.
0: ಈಗ ನೀವು 60 ಎಕರೆ ಜಮೀನಿಂದ ಶುರು ಮಾಡಿದ್ರಿ.
1: ಹಾಂ ಸರ್.
0: ನಿಮ್ಮಲ್ಲಿ ಬಾವಿ ಅದ, ಬೋರ್ವೆಲ್ ಅದ.
1: ಈಗ ನೋಡ್ರಿ, ನಮ್ಮ ಒಂದ್ 10 ಎಕರೆ ಹೊಲದಾಗ ತೋಟ ಮಾಡ್ಲತ್ತೀವಿ ಸರ್. ಅದಕ್ಕೆ ಒಂದ್ 2 ಬೋರಿಂಗ್ ಹಾಕ್ಸಿನಿ ಸರ್. ಅದಕ್ಕೆ ನೋಡ್ರಿ, ಹಿಂಗೆ ಬೋರಿಂಗ್ ರಿಚಾರ್ಜ್ ಮಾಡ್ತೀನಿ ಸರ್. ಅಂದ್ರೆ ಡೀಪ್ ನೋಡ್ರಿ, ಒಂದು 7-8 ಫೀಟ್ ಕೆದರ್ಸಿವಿ ಸರ್. ಕೆದರ್ಸಿ ಅದಕ್ಕೆ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿವಿ ಸರ್. ಒಂದು 50-60 ಸಣ್ಣ ಸಣ್ಣ ರಂಧ್ರ ಮಾಡಿ ಹೋಲ್ ಹಾಕಿವ್ರಿ. ಅದ ಹಾಕ್ಸಿದ ಮ್ಯಾಕ ಅದಕ್ಕೆ ಒಂದು ಮಚ್ಚರ್ದಾನ ಟೈಪ್ ಜಾಲಿ ಬರ್ತಲ್ಲ ಸರ್. ಅದು ಬೋರಿಂಗ್ದಾಗ ಒಳಗೆ ನೀರೇನು ಹೋಗ್ಬಾರ್ದಂತ್ರಿ. ಅವೆಲ್ಲ ಹಾಕಿದವ್ರ, ಹಾಕಿದ ಮ್ಯಾಗ ದೊಡ್ಡ ದೊಡ್ಡ ಕಲ್ಲು ಹಾಕಿವ್ರಿ. ಆಮ್ಯಾಗ ಸಣ್ಣ ಕಲ್ಲು, ಅದಕ್ಕಿಂತ ಮರಳು, ಜಲ್ಲಿ, ಹಂಗೆ ಇದ್ಲಿ ಅವೆಲ್ಲ ಹಾಕಿ ಸುತ್ತಿ ಬಿಟ್ಟೆವು ಸರ್. ಅಂದ್ರೆ ಬೋರಿಂಗ್ ಸ್ವಲ್ಪ ನೀರು ಇಂಪ್ರೂವ್ ಆಗ್ಲಂಗ್ ಮಾಡಿದವ್ರಿ. ಈಗ ನಾವು ಬ್ಯಾಂಕ್ನಾಗ ಎಷ್ಟು ದಿವಸ ರೊಕ್ಕ ಕೊಟ್ಟರು ಒಂದಿವ್ಸ ರೊಕ್ಕ ಖಾಲಿನೂ ಆಗಲ್ರಿ. ಹಾಕ ತೆಗೆದು ಮಾಡಿದ್ರೆ ನೀರು ಇಂಪ್ರೂವ್ ಆಗ್ತಾವ ಸರ್.
0: ತುಂಬತಾ ಇರ್ಬೇಕು ನಾವು,
1: ಒಣ ತೊಗೊದೊಂದೇ ಮಾಡಿದ್ರೆ
0: ಖಾತೆಗೆ ದುಡ್ಡನ್ನ ತುಂಬತಾ ಇರ್ಬೇಕು. ಅದೇ ರೀತಿ ಬೋರ್ವೆಲ್ ನೀರ್ ಏನಿರ್ತದ ಅದಕ್ಕೂ ನಾವು
1: ರೀಚಾರ್ಜ್ ಮಾಡಿದ್ರೆ ಭೂಮಿ ಇದಾಗ್ತಾವ, ನೀರು ಹೆಚ್ಚಿಗೆ ಇದಾಗ್ತಾವ್ರಿ.
0: ಇದನ್ನ ಹಿಂಗ ರೀಚಾರ್ಜ್ ಮಾಡ್ಬೇಕು ಅಂತ ನೀವೇ ಅನ್ಕೊಂಡ್ರೆ ಅಥವಾ ಯಾರಾದ್ರೂ ಮಾಡಿದ್ದನ್ನ ನೋಡಿ ನೀವು ಮಾಡಿದ್ರೆ?
1: ನಾವು ನೋಡ್ರಿ ಸರ್, ದೇವರಾಜ್ ರೆಡ್ಡಿ ಸರ್ ಚಿತ್ರದುರ್ಗ ಸರ್ ನೋಡ್ರಿ, ಅವ್ರದ್ದು ಯೂಟ್ಯೂಬ್ನಾಗ ನೋಡಿದೆವು ಸರ್. ಅದ್ ನೋಡಿ ಮತ್ತೆ ನಾವು ಯಾಕೆ ಮಾಡಬಾರ್ದ ಅಂತ ನಮ್ಮ ಹೊಲದಾಗ ನಾನೇ ಸ್ವಂತ ಮಾಡಿನಿ ಸರ್.
0: ನೀವೇ ಸ್ವಂತ
1: ಸ್ವಂತ 2 ಬೋರಿಂಗ್ ರೀಚಾರ್ಜ್ ಮಾಡ್ತೀನಿ ಸರ್. ಈ ನೀರು ಇಂಪ್ರೂವ್ ಆಲತ್ತ ಸರ್.
0: ಈಗ ಯಾವಾಗ ಮಾಡಿದ್ದ ನೀವು ಇದನ್ನ ಕೆಲಸ?
1: ಇದು ಮೇದಾಗ ಮಾಡಿಸಿನಿ ಸರ್.
0: ಇದೇ ಮೇದೊಳಗೆ?
1: ಹಾ, ಮೇದಾಗ, ಏಪ್ರಿಲ್ ಮೇದಾಗ ಮಾಡಿಸಿನಿ ಸರ್.
0: ಅಂದ್ರೆ ಈಗ ನಿಮ್ಗೆ ಏನ್ ಅನಿಸ್ತದೆ, ಈಗ ನಡುವ 1-2-3 ಮಳೆಗಳು ಬಂದು ಸದ್ಯಕ್ಕೆ ಮಳಿ ವಾತಾವರಣ ಐತಿ?
1: ನಮ್ ನೋಡ್ರಿ, ಸ್ಟಾರ್ಟಿಂಗ್ ಬಹಳ ನೀರ್ ಕಮ್ಮಿ ಇದ್ವು ಸರ್. ಈಗ ಅದ್ರ ರೀಚಾರ್ಜ್ ಮಾಡಿದಂತ ಸ್ವಲ್ಪ ಇಂಪ್ರೂವ್ ಅನ್ಸ್ಲತ್ತ ಸರ್ ನಮ್ಗೆ.
0: ನಿಮ್ಗದು ಅನುಭವಕ್ಕೆ ಬಂದದ?
1: ಹಾ, ಬಂದ ಸರ್, ಬಂದ.
0: ಈಗ ಮತ್ತೆ ಈ ಮಳೆಗಾಲದೊಳಗೆ ಮತ್ತಿಷ್ಟು ಚಲೋ ಮಳೆ ಆಯ್ತಪ್ಪ ಅಂತಂದ್ರೆ ಸಾಕಷ್ಟು ಸಮೃದ್ಧಿ ಬೋರ್ವೆಲ್ ದೊಳಗೆ
1: ಆಗ್ತದೆ ಸರ್. ಮತ್ತೆ ಮುಂದಿನ ಬ್ಯಾಸಿಗೆ ಸ್ವಲ್ಪ ಹೆಚ್ಚಿಗೆ ಗೊತ್ತಾಗ್ತದೆ ಸರ್.
0: ಈಗ ರೀಚಾರ್ಜ್ ಮಾಡಬೇಕು ಅಂತಂದಾಗ ಏನೇನು ನೀವು ಖರ್ಚು ಮಾಡಿದ್ರಿ ಅದಕ್ಕೆ?
1: ಖರ್ಚಂತ ಸರ್, ನಮ್ಮಲ್ಲಿ ಅಲ್ಲೇ ಹೊಲ್ದಾಗ ಕಲ್ಲಿದ್ದವು ರೀ, ಅವೇ ಕಲ್ಲು ಹೊಯ್ದು ಹಾಕ್ಬಿಟ್ಟಿರಿ, ಉಸುಕ ಸಿಮೆಂಟ್ ಇಟ್ಟು ತಂದಿರಿ ಸರ್. ಅದಷ್ಟೇ
0: ಅಂದ್ರೆ ಸರಳ ಕೆಲಸ
1: ಸರ್, ಈಜಿ ರೀ. ಅದೇನೋ ಒಂದ್ 8,000 ಒಳಗೆ ಖರ್ಚಾ ಏನಾಗಲ್ರಿ.
0: ನಮ್ಮ ಶ್ರಮ ಹಾಕ್ಬೇಕು, ಒಂದು ಮನಸ್ಸು ತಯಾರ ಮಾಡ್ಕೊಳ್ಬೇಕು. ಹೌದಪ್ಪ, ನಮ್ಮ ಬೋರ್ವೆಲ್ ಇದೆ, ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅಂದ್ರೆ ನಮ್ಮ ಬೆಳೆಗಳಿಗೆ ನೀರು ಕಡಿಮೆ ಬೀಳೋಂಗಿಲ್ಲ. ಯಾವಾಗ ನಮಗೆ ಮಳೆ ನೀರು ಬರ್ತದ ಅದನ್ನ ಸಂಗ್ರಹ ಮಾಡುವಂತದ್ದು, ಇದು ಹಿಡಿದಿಟ್ಟುಕೊಳ್ಳುವಂತದ್ದು ಒಂದು ಒಳ್ಳೆ ವಿಧಾನ ಇದು. ಅದನ್ನ ನೀವು ಮಾಡಿರಿ 2 ಬೋರ್ವೆಲ್ಗಳಿಗೆ.
1: 2 ಬೋರ್ವೆಲ್ ರೀಚಾರ್ಜ್ ಮಾಡ್ಸೇನೆ ಸರ್. ಮತ್ತ ಹಂಗೆ ಹೊಲ್ದಾಗ ನೋಡ್ರಿ, ಎಲ್ಲ ಹಣ್ಣಿನ ಗಿಡಗಳು ಹಚ್ಚಿನಿ ಸರ್. ಮಾವಿನಣ್ಣಿನ ಗಿಡ ಹಚ್ಚನ್ರಿ, ದಾಳಿಂಬ್ರಿ ಗಿಡ ಹಚ್ಚನ್ರಿ. ದಾಳಿಂಬ್ರಿ ನೋಡ್ರಿ, ಸೋಲಾಪುರ ಅಂತ ಹೋಗಿ ತಂದೇನೆ ಸರ್. ಚಲೋ ವೆರೈಟಿ ನೋಡಿ, ಇನ್ಸ್ಟಿಟ್ಯೂಟ್ ಆದಲ್ರಿ ನಾವು ಗೌರ್ಮೆಂಟ್ ಅಲ್ಲಿ ಹೋಗಿ ತಂದೇನೆ ಸರ್. ಮತ್ತ ಹಂಗೆ ಅಂಜೂರ ಹಚ್ಚನ್ರಿ, 1-2 ಗಿಡ ರೀ. ಕರಿಬೇವು ಗಿಡ ಹಚ್ಚನ್ರಿ, ಮತ್ತು ಜಾಪಳ ಹಣ್ಣಿಂದು ಈ ಥರ ನಮ್ಮ ಮನೆಗೆ ಏನೇನು ಬೇಕು ರೀ, ನಾವು ಹೊರಗಿಂದ ಯಾಕೆ ತಂದ ರೋಗ ತರಿಸ್ಕೋಬೇಕಂತ. ಈಗ ದುನದ ಬಿಮಾರಿ ಹೊಂಟವ್ರು ಸರ್, ಒಂದೊಂದು ಕ್ಯಾನ್ಸರ್ ಹೊಂಟವ್ರಲ್ರಿ, ಅವು ಹೊರಗಿಂದ ಹಣ್ಣು ತಿಂದು ಅಂದ್ರೆ ಬರೋಬರಿ ಇರಲ್ರಿ ಸೀದಾ. ಸೊ ಆರ್ಗ್ಯಾನಿಕ್ ತಿಂದ್ರೆ ಎಲ್ಲ ಸ್ವಲ್ಪ ಮನುಷ್ಯನ ಹೆಲ್ತ್ ಇರ್ತದೆ ಅಂತ ತಂದಿವಿ ಸರ್.
0: ಅಂದ್ರೆ ನೀವು ಹಣ್ಣಿನ ಗಿಡಗಳನ್ನು ಬೆಳೆದಿರಿ, ಅದ್ರ ಜೊತೆಗೆ ತೊಗರಿ ಆಮೇಲೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ನಿಮಗ ಈಗ ಈ ಹಣ್ಣಿನ ಬೆಳೆಗಳನ್ನ ಏನು ಬೆಳೆಯುವಂತಹ ಸಂದರ್ಭದೊಳಗ ಅವನ್ನ ನಾವೇ ನಮ್ಮಲ್ಲೇನೆ ಅವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಸಸಿಗಳನ್ನ ತಯಾರ ಮಾಡ್ಬೇಕು?
1: ಸಸಿ ನಾವೇ ಮಾಡ್ಲತ್ತೀನಿ ಸರ್. ಈಗ ನಮ್ಮ ಮನೆಗಿನ ಹಣ್ಣಿನ ತಂದು ಸ್ವಲ್ಪ ಡಿಪಿ ಅದ ಹಾಕಿ ರೆಡಿ ಮಾಡಿ ಚಲೋ ನಾವೇ ಮಾಡಿನಿ ಸರ್. ತೊಡೆ ಒಂದು ಬೇರೆ ಕಡೆ ಸ್ವಲ್ಪ ತರ್ಸೀನಿ ಸರ್.
0: ನೀವೇ ಅದನ್ನ ಎಲ್ಲ ಕಸಿ ಮಾಡ್ತಾ ಇದ್ರಿ?
1: ಈಗ ಕಸಿ ಅದು ಮಾಡ್ಬೇಕಲ್ಲತ್ತೀನಿ ಸರ್. ಅದು ಈಗೆಲ್ಲ ರೆಡಿ ಮಾಡ್ಲತ್ತವ್ರಿ. ಕಸಿ ಮಾಡಿದ್ರೆ ಜಸ್ಟ್ 3 ಬೀಜ ನಿಂತ ರೆಡಿ ಆವಾಗ 7-8 ಸೇಕ್ ಕಾಯಿ ಆಗ್ತಾವ ಸರ್. ಈಗ ಅದು ನಾವು ಗ್ರಾಫ್ಟಿಂಗ್ ಮಾಡಿದೆ ಅಂತ ತಿಳ್ಕೊರಿ, 2 ಸೇಪ್ ಕಟ್ ಮಾಡಿ 2 ಸೇಪ್ ಅದು ಸೈ ಅಂತಂದು ಹಾಕಿದ್ರೆ ಅಂದ್ರೆ 3 ಅಷ್ಟೇ ಸ್ಟಾರ್ಟ್ ಆಗ್ತದೆ ಸರ್.
0: ಕಲಮ್ ಕಟ್ಟಬೇಕು,
1: ಕಲಮ್ ಕಟ್ಲಾಕ್ರಿ. ಅಂದ್ರೆ ಈಸಿ ಮೆಥಡ್ ಆದ್ರೆ ಜಲ್ದಿ ಬರ್ತಾವ್ರಿ ಕಾಯಿ. ಈ ಬೀಜ ನಿಂತು ಮಾಡಿದ್ರೆ ಮತ್ತೆ ಅದು ಟೈಮ್ನು ಹಿಡಿತ ಸರ್.
0: ಅಂದ್ರೆ ಈಗೇನು ಮಾವಿನ ಗಿಡಗಳು ಬೀಜದಿಂದ ಏನ್ ಬರ್ತಾವ ಅದಕ್ಕೆ ಕಲಮ್ ಕಟ್ಟಿ ನಮಗೆ ಬೇಕಾದಂತಹದ್ದು ತಳಿ ತಗೊಂಡು ಅದನ್ನ ಕಸಿ ಕಟ್ಟಿದ್ರೆ ಒಳ್ಳೆ ಹಣ್ಣುಗಳನ್ನ ಪಡಿಬಹುದು. ಈಗ ಕೇಸರಿ ಇರ್ಬೋದು, ಯಾವ್ದು ಕಟ್ಟಾಕ
1: ಕೇಸರಿ, ದಶಕರಿ,
0: ದಶರಿ, ಕೇಸರ, ಮಲ್ಲಿಕಾ,
1: ಮಲ್ಲಿಕಾರಿ, ಹಿಂಗೆ ಹಲವಾರು ಬರ್ತದೆ ಸರ್. ಮತ್ತು ಹಂಗೆ ಏರ್ ಲೇರಿಂಗ್ ಅಂತಾರೆ ಸರ್, ಅದು ಅಂಜೂರ್ಗೂ ಬರ್ತದೆ ಸರ್. ಅಂಜೂರಿ ಹಣ್ಣಿಗೆ ರೀ ಏರ್ ಲೇರಿಂಗ್ ಅಂದ್ರೆ ಮ್ಯಾಗಿನ ತೊಗಟಿ ಸುಲಿಬೇಕು ಸರ್. ಅದು ಒಂದು ಮ್ಯಾಗಿಂದ ಒಂದು 1.5 ಇಂಚ್ ರೀ ಸುಲ್ದು ರೀ, ಅದಕ್ಕೆ ಅಲಿವೇರಾ ಹಚ್ಬೇಕ್ರಿ ಜೆಲ್, ಸ್ವಲ್ಪ ರೂಟ್ ಗ್ರೋವರ್ ಆ ಟೈಪ್ ಹಚ್ಚಿ ಅದಕ್ಕೆ ಸ್ವಲ್ಪ

0: ಕೊಯ್ಬೇಕ್ರಿ, ಮ್ಯಾಗಿನ ತೊಟ್ಟಿ ಸೊಲ್ದು ಮ್ಯಾಕ್ರಿ, ಅದಕ್ಕೆ ಒಂದು ಈ ಕೊಕ್ಕೊಪೀಟು ಮತ್ತು ಸ್ವಲ್ಪ ಮಣ್ಣು ತೊಗೊಂಡು ಒಂದು ಪ್ಲಾಸ್ಟಿಕ್ನ ಹಾಕೋಬೇಕ್ರಿ. ಹಾಕೊಂಡ ಮ್ಯಾಕ ಅದಕ್ಕೆ ಸಣ್ಣ ಸ್ವಲ್ಪ ಕೊಯ್ದ್ರಿ, ಒಳಗೆ ನೀರು ಗೀರು ಹೋಲಾರ್ದಂಗೆ ಹಸಿ ಮಾಡಿ ಹಚ್ಚಿ ಬಿಡ್ಬೇಕ್ರಿ. ಅದು ನೋಡ್ರಿ ಒಂದು 40-45 ದಿವಸನಾಗ ಬೇರು ಬರ್ಲಕ್ಕ ಚಾಲು ಆಗ್ತದೆ ಸರ್, ಬೇರು ಬರ್ತಾವ್ರಿ. ಬೇರಾದ್ಮ್ಯಾಕ ನಾವು ಅದು ಒಂದೇ ಪ್ಲಾಂಟ್ ಮತ್ತೊಂದು ರೆಡಿ ಮಾಡ್ಕೋಬೋದು ಸರ್ ಬೇರೆ ಕಡೆ.
1: ಅಂತದ್ದು ನಿಮ್ಮ ಏನು ಅಂಜೂರ ಗಿಡ ಸಾಕಷ್ಟು ಬೆಳೆದಿತ್ತು ಅಂತಂದ್ರೆ ಬೇಕಾದಷ್ಟು ಸಸಿಗಳನ್ನು ನೀವು ಮಾಡ್ಕೊಳ್ಬಹುದು.
0: ಆ ರೀತಿ ಜಾಪಾಳ ಹಣ್ಣಿಂದ್ರಿ, ಮತ್ತೆ ಹಂಗೆ ಇನ್ನೊಂದು ಏನಂದ್ರೆ ಆಯ್ ಬಡ್ಡಿಂಗ್ ಅಂದ್ರೆ ಫ್ಲವರ್
1: ಕಣ್ಣು ಕಸಿ ಮಾಡೋ
0: ಕಣ್ಣು ಕಸಿರಿ, ಅದು ಗುಲಾಬಿ ಹೂ ಅಂದ್ರೆ ಬರ್ತಾರೆ. ಮತ್ತೆ ಹಂಗೆ ಭಾರಿ ಗಿಡದನ್ನು ಸಣ್ಣ ಕಣ್ಣು ತೊಗೊಂಡು ಒಂದು ಪದರು ಸಣ್ಣ ಸ್ವಲ್ಪ ಸೀಳ್ಬೇಕ್ರಿ, ಸೀಳಿ ಸಣ್ಣ ಕಣ್ಣಿದ್ದು ಬಡ್ಡಿ ನೋಡಿ ಹಾಕಿದ್ರೆ ಇಂಪ್ರೂವ್ ಆಗ್ತದೆ ಸರ್, ಅದು ಬರ್ತದೆ ಸರ್.
1: ಈಗ ಮಹೇಶ್ ಅವರೇ ಈಗ ಏನು ತಾವು ಹೇಳ್ತಾ ಇದ್ದೀರಿ, ಕಸಿ ಕಟ್ಟುವಂಥದ್ದು ಆಮೇಲೆ ಲೇಯರ್ ಮಾಡುವಂಥದ್ದು ಅಂದ್ರೆ ನಮಗೇನು ಸಸಿಗಳನ್ನು ತಯಾರು ಮಾಡ್ಕೊಳ್ಳುವಂಥದ್ದು ಅಂದ್ರೆ ಚಲೋ ಸಸಿಗಳನ್ನು ಗುಣಮಟ್ಟದ ಸಸಿಗಳನ್ನು ತಯಾರು ಮಾಡ್ಕೊಳ್ಳುವಂಥದ್ದು ನಮಗ್ ಖಾತ್ರಿ ಇರ್ಬೇಕು. ಇದು ಹೌದಪ್ಪ, ಇದು ನಾವು ಮಲ್ಲಿಕಾದ್ದೇ ಐತಿ ತಳಿ, ಇದು ಕೇಶರ್ ತಳಿನೇ ಐತಿ, ಇದು ದಶೇರಿ ತಳಿನೇ ಐತಿ ಅಂತ ನಮಗ ಗೊತ್ತಿದ್ದನ್ನ ಆಯ್ಕೆ ಮಾಡಿ ತಂದು ಕಟ್ಟಿದ್ರ ನಿಮಗೆ ಒಳ್ಳೆ
0: ಚಲೋ ವೆರೈಟಿ ನೋಡಿ ತಂದು ಇದು ಮಾಡಿದ್ರೆ ಇದಾಗ್ತದೆ ಸರ್.
1: ಈಗ ನೀವು ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಅನುಭವ ಅದ, ಕಸಿ ಕಟ್ಟಿದ ಅನುಭವ ಸಾಕಷ್ಟು.
0: ಕಸಿ ಕಟ್ಟಿ ನಾ ಬೆಳಗಾವ್ ಕಾಲೇಜ್ನಾಗ ನೋಡ್ರಿ ಭಾಳ ಹೊರಗೆ ಹೋಗಿ ರೈತರ ಬಲ್ಲಿ ಹೋಗಿ ಮಾಡ್ತೀನಿ ಸರ್. ಅಲ್ಲಿ ಹೊರಗೆ ಅಂದ್ರೆ ನಾವು ಇಲ್ಲಿ ಕಾಲೇಜ್ನಾಗ ಅಷ್ಟೇ ಹೇಳ್ತಲ್ರಿ, ಪ್ರಾಕ್ಟಿಕಲ್ ಥಿಯರಿನೇ ಹೇಳ್ತಾರ್ರಿ ಅವರು. ನಾವು ಪ್ರಾಕ್ಟಿಕಲ್ ಸಲಕ್ಕ ಸಸಿ ಮಾಡಲು ಹೋಗಿ ಸ್ವಂತ ನಾ ಹೋಗಿ ಮಾಡೀನಿ ಸರ್.
1: ಎಲ್ಲೆಲ್ಲಿ ಮಾಡ್ತಾ ಇದ್ರಿ?
0: ಅಲ್ಲಿ ಬೆಳಗಾವ್ದಾಗ ಇಲ್ಲ ನರ್ಸರಿ ಇದ್ದವ್ರು ಸರ್. ಅವ್ರ ಬಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದೇನ್ರಿ. ಹಂಗೆ ಇದು ಗುಲಾಬ್ದು ಹೂವಿನ ಡಾಗ್ ರೋಸ್, ಅದಕ್ಕೆ ಅಂದ್ರೆ ಡಾಗ್ ರೋಸ್ ಅಂದ್ರೆ ಅದಕ್ಕೆ ಹೂ ಆಗಲ್ಲ ಸರ್, ಅದಕ್ಕೆ ಚಲೋ ಹೂ ಅಂತಂದು ಹಾಕಿದ್ರೆ ಬೆಳೆ ಅದಕ್ಕೆ ಅಂದ್ರೆ ಡಾಗ್ ರೋಸ್ ಅಂದ್ರೆ ಹೂ ಆಗಲ್ಲ ಸರ್,
1: ಆಗುದಿಲ್ಲ.
0: ಅದು ಆಗ ಹೂವ ತಂದು ಕಣ್ಣು ಹಾಕಿದ್ರೆ ಇದಾಗ್ತದೆ ಸರ್.
1: ಅಂದ್ರೆ ಚಲೋ ತಳಿ ಕಣ್ಣು ತಂದು ನಾವು ಅದಕ್ಕೆ ಜೋಡಿಸ್ಬೇಕು, ಜೋಡಿಸ್ಬೇಕು, ಕಟ್ಟಬೇಕು. ಇದು ನಿಮಗೆ ಸಾಕಷ್ಟು ಅನುಭವ ಇದೆ. ಎಷ್ಟು ವರ್ಷದ ಅನುಭವ ಇದೆ ನಿಮಗೆ?
0: ಈಗ ನೋಡಿ ಸರ್, 15-20 ವರ್ಷ ಸರ್ ನಾ ಮಾಡತ್ರಿ.
1: ಇದು ಮಾಡ್ತಾ ಇದ್ದಾನೆ
0: ಇವಲ್ರಿ ಎಲ್ಲ ಹೊಲದ ಬಗ್ಗೆ ಹೆಚ್ಚಿಗ್ರಿ ಸ್ವಲ್ಪ ಇವನು ಅದ್ರ ಸಂಗ.
1: ಅಂದ್ರೆ ಈಗ ನರ್ಸರಿ ಮಾಡುವಂತದ್ದಾಗ್ಲಿ ಈಗ ಕಲಂ ಕಟ್ಟೋದು ಹೇಳಿದ್ರಲ್ಲ, ಇದು ಎಷ್ಟು ಅನುಭವ ಅದ ನಿಮಗೆ?
0: ಇದು ಮತ್ತೆ 10-15 ವರ್ಷದಿಂದ ಆಯ್ತು ಸರ್.
1: ಅವಾಗಿಂದ
0: ಕಾಲೇಜ್ ಬಹಳ ಪ್ರಾಕ್ಟೀಸ್ ಮಾಡಿ ಸರ್.
1: ಅಡ್ಡಿಲ್ಲ. ಈಗ ಯಾರು ಕರೆದ್ರು ಅಲ್ಲಿ ನಿಮಗೇನು ಹೌದಪ್ಪ ನೀವು ಕೆಲಸ ಅದ ಬರ್ರಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಕಸಿ ಕಟ್ಟಿ ಬರ್ತೀರಿ ಈಗಾದ್ರೂ ಸಹಿತ?
0: ಇಲ್ಲ ಸರ್, ನಮ್ಮ ಸ್ವಂತ ನಾವು ಮಾಡ್ಕೋಬೇಕು.
1: ಮಾಡ್ಕೋಬೇಕಂತ ಇದ್ರಿ? ಇಲ್ಲ ಅಂದ್ರೆ ನಮ್ಮ ರೈತರು ಒಳ್ಳೆ ಒಂದು ಖಾತ್ರಿಯಾದಂತಹ ಸಸಿಗಳನ್ನ ತಮ್ಮ ಕಣ್ಣು ಮುಂದೆ ತಯಾರು ಮಾಡ್ಕೊಳ್ಬಹುದು. ಅವರಿಗೆ ಟ್ರೈನಿಂಗ್ ಕೊಡ್ತೀರಿ ಯಾರಾದ್ರೂ ಬಂದ್ರೆ ಇಂಥದ್ದು ಮಾಡ್ತೀನಿ ಅಂತ ಹೇಳಿ
0: ಅಂದ್ರೆ ಸಲಹೆ ಎಲ್ಲ ಹೇಳ್ತೀವಿ ಸರ್. ಹಂಗೇನಿಲ್ಲ ರೀ, ಮತ್ತೆ ಹಂಗೆ ಹೆಂಗೆ ತೊಡ ಇನ್ನೊಂದು ತೋಟದಾಗ ಏನು ಮಾಡೇವ್ರಿ, ಒಂದು 10 ಎಕರೆದಾಗ 6 ಎಕರೆ ಹೆಸರು ಹಾಕಿವಿ ಸರ್. ಈಗ ಮತ್ತು ಬಿದ್ದರ್ ನಿಂತು ಮತ್ತು ಧಾರವಾಡ ನಿಂತು ಹುಲ್ಲಿನ ಬೀಜವು ತಂದಿದ್ದು ಸರ್. ಅದು NLM ಸ್ಕೀಮ್ದಾಗ 525 ಕುರಿದು ಸಾಕ್ಬೇಕಂತ ಮತ್ತೆ ಮಾಡ್ತೇನೆ ಸರ್. ಈಗ ಹುಲ್ಲಿನ ಬೀಜ ಅವೆಲ್ಲ ಹಚ್ಚಿನಿ ಸರ್. ಈಗ ರೂಮ್ ಅದೆಲ್ಲ ಕಟ್ಲತ್ತೇನೆ ಸರ್.
1: ಕುರಿ ದೊಡ್ಡ
0: ಕುರಿದ 525 ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ದಾಗ ಅದೊಂದು ಅಪ್ರೂವಲ್ ಆಗ್ಯದ ಸರ್ ನಮ್ಗೆ, ಅದೊಂದು ಮಾಡಿಸ್ಬೇಕಲ್ಲತ್ತೇನೆ ಮಾಡ್ಲತ್ತೇನೆ ಸರ್.
1: ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಟ್ಟಾರ?
0: ಟ್ರೈನಿಂಗ್ ಅದ ತೊಗೊಂಡ್ ಬಂದೀನಿ ಸರ್. ಇಲ್ಲಿ ಗುಲ್ಬರ್ಗ್ನು ಹೇಳ್ಯಾರ್ರಿ, ಹಂಗೆ ಹಿಂಗೆ ಸ್ವಲ್ಪ ಟ್ರೈನಿಂಗ್ ನು ತೊಗೊಂಡ್ ಬಂದೀನಿ ಸರ್. ಅನುಭವ ಆ ಸರ್ ಎಲ್ಲ. ಮತ್ತೆ ಹಂಗೆ ನಮ್ಮ 8-10 ದನಗಳನ್ನ ಅವ್ರ ಸರ್, ಗಿರ ಆಕಳು ಒಂದ್ ಅದ್ರಿ, ಉಳಿದಿವೆಲ್ಲ ಲೋಕಲ್ ಅವ್ರಿ ಸರ್. ಒಂದು 8-10 ಅವ ಸರ್.
1: ಅಂದ್ರೆ ಹಾಲು
0: ಹಾಲು ಎಲ್ಲ ಕೊಡ್ತೀವ್ರಿ ಸರ್ ಮಂದಿಗೆ. ಅಲ್ಲೇ ಮನೆ ಬಲ್ಲಿ ಬಂದು ಹೋಯ್ತಾರೆ, ಒಂದು 10-15-20 ಲೀಟರ್ ದಿನ ಮನೆಗೆ ಮನೆಯಿಂದ ಬಂದು ಹೋಯ್ತಾರೆ ಸರ್.
1: ಅದು ಏನು ಹೆಚ್ಚು ಮಾಡ್ಬೇಕಂತದನ ದನಗಳು
0: ಮಾಡ್ತೀವಿ ಸರ್. ಈಗ ಆದ್ಮ್ಯಾಕ ಹುಲ್ಲೇದು ಹಚ್ಚಿವ್ರಿ ಆಯ್ತಂದ್ರೆ ದನಗಳನ್ನೂ ಒಂದು ಸ್ವಲ್ಪ ತರಬೇಕು, ಆದ್ರೆ ಹೆಚ್ಚಪ್ಪು ಗಿರಾಕುಳುಗಳು ಎಲ್ಲ ತರಬೇಕು
1: ತರಬೇಕಂತ ವಿಚಾರ ಮಾಡ್ತೀವಿ.
0: ವಿಚಾರ ಮಾಡ್ತೀನಿ ಸರ್.
1: ಅಂದ್ರೆ ಮುಖ್ಯವಾಗಿ ಈಗೇನು ನೀವು
0: ಕುರಿದು ಸಾಕಾಣಿಕೆದೊಂದು ಚಾಲು ಮಾಡೀನಿ ಸರ್. ಅದೊಂದು ಈಗ
1: ಈಗ ಶುರು ಮಾಡ್ಬೇಕಂದ್ರೆ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡ್ತೀರಿ?
0: ಈಗ ನೋಡಿ ಸರ್, ನಮ್ದು ಪ್ರಾಜೆಕ್ಟ್ ನೋಡ್ರಿ 525 ಸರ್. ಅದು 1 ಕೋಟಿದ ಇದ ಸರ್ ಅದು ಪ್ರಾಜೆಕ್ಟ್. ಅದು ಈಗ ಸದ್ಯಕ್ಕೆ ಒಂದು 100-200 ತರಬೇಕಲ್ಲತ್ತರಿ, ಅದು 3 ವರ್ಷದೊಳಗೆ 525 ಮಾಡ್ಬೇಕು ಸರ್. ಅದು
1: ಈಗ ನೀವು ಹೆಂಗ್ ಅನ್ಕೊಂಡು ಮಾಡಾಕತ್ತಿರಲ್ಲ, ಈಗೆಲ್ಲ ಸ್ಯಾಂಕ್ಷನ್ ಆಯ್ತು ನಿಮ್ಗೆ ಒಂದು ಆ ಯೋಜನೆ ಒಳಗೆ NLM ಯೋಜನೆ ಒಳಗೆ ತಮಗ ಈ ಒಂದು ಬಿಡುಗಡೆ ಆಗಿದೆ ನಿಮ್ಗೆ
0: ಸರ್,
1: ಅದನ್ನ ಮಾಡ್ಬೇಕು ಅಂತ ಹೇಳಿ. ಈಗ ಎಷ್ಟು ವರ್ಷದ ಯೋಜನೆ ಇದು?
0: ಅದು 3 ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕು ಸರ್.
1: 3 ವರ್ಷದೊಳಗೆ ಇದನ್ನ ಸ್ಥಾಪನೆ ಮಾಡ್ಬೇಕು, ಆಮೇಲೆ ಅದ್ರದ್ದು ಇದು ಚಾಲನೆ ಮಾಡ್ಬೇಕು.
0: ಇದು ನರೇಂದ್ರ ಮೋದಿ ಅವ್ರದ್ದು ಸ್ಕೀಮ್ ಆ ಸರ್ ಇದು. ಒಟ್ಟು 3 ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕಂತ ಸರ್. 500-500 ಪ್ರಧಾನಮಂತ್ರಿ
1: ಅಂದ್ರೆ ಹಂತ ಹಂತವಾಗಿ ನೀವು ಕುರಿಗಳನ್ನ ತಗೊಂಡ್ ಬರ್ತೀರಿ.
0: ಈಗ ಸ್ಟಾರ್ಟಿಂಗ್ ಒಂದು 100-200 ತಂದು ಸ್ಟಾರ್ಟಿಂಗ್ ಒಮ್ಮಲಿಗೆ ತರ ಬಿಡ್ತೇವೆ. ಒಂದು ಸ್ವಲ್ಪ ಸ್ವಲ್ಪ ಕಮ್ಮಿ ತಗೊಂಡ್ರೆ ಮಾಹಿತಿನೂ ಬರ್ತದೆ ಸರ್. ಈಗ ಒಮ್ಮಲಿಗೆ ತಂದು ಲಾಸ್ನೂ ಆಗ್ತದೆ ಸರ್.
1: ಹೌದು,
0: ಸ್ವಲ್ಪ ನಮ್ಮನ್ನು ಪ್ರಾಕ್ಟೀಸ್ ಆದಂಗೆ ಆಗ್ತದೆ ರೀ. ಅದಾದ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ಲಕ್ಕೆ ನಡೀತದೆ ಸರ್.
1: ಈಗ ನಿಮ್ದೇನು ಲೆಕ್ಕಾಚಾರ ಅದು? ಈಗ 1 ಕೋಟಿದ ಪ್ರಾಜೆಕ್ಟ್ ಅದ
0: ಅಂತ,
1: ಈಗ ನಿಮ್ಮ ಲೆಕ್ಕಾಚಾರ ಏನದ, ಯಾವ ರೀತಿ ಇದನ್ನ ಬೆಳೆಸಬೇಕು ಅನ್ನುವಂತಹ ಒಂದು ವಿಚಾರ?
0: ಈ ಒಟ್ಟು ನಮ್ದು ಅಲ್ಲೇ ಶೆಡ್ಡಿನಾಗೆ ಬಿಡ್ಬೇಕನ್ನಾದ್ರೆ ಈಗ ಅಂದ್ರೂ ಯಾರು ಮೈಸೂರು ಹೆಚ್ಚಿಗೆ ಎಲ್ಲ ಸಿಗಲಾಗ ಸರ್. ಅಲ್ಲೇ ಕಟ್ಟಿದಲ್ಲೇ ಹುಲ್ಲದ ಹಚ್ಚಿ ಮೇವದ

0: ಅಕ್ಕಿ
1: ಕಡಿಮೆ
0: ಲೇಬರ್ನಾಗೆ ಹೆಚ್ಚಿಗೆ ಇಂಪ್ರೂವ್ ಆಗ್ತಾವ ಅಂತ ಇದು ಮಾಡ ಸರ್. ಈಗ ಹೊರಗೆ ಹೋದ್ ನೋಡಿ ಸರ್ ಮಂದಿ ಕಟ್ ಹಾಕ್ತಾರೆ, ಮಂದಿಗಳು ಹೊಲ್ದಾಗ ಹೋಗ್ತಾವ್ರೆ, ಲಾಸ್ ಆತ, ಒಂದೊಂದು ಕುರಿ ಹಿಡ್ಕೊಂಡು ಹೋಗ್ತಾವ್ರೆ, ಎಲ್ಲ ಲಾಸ್ ಆಗ್ತಾವ ಸರ್.
1: ಅಡ್ಡಿಲ್ಲ. ಈಗ ಒಂದು ಕುರಿಯಿಂದ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ನಿರೀಕ್ಷೆ ಮಾಡಬಹುದು? ಒಂದು ಕುರಿ ಇಷ್ಟಕ್ಕೆ ಮಾರಾಟ ಆಗ್ತಾವ ಅಂತ ಹೇಳಿ
0: ಒಂದು 6-7 ಸಾವಿರದ ಸಣ್ಣ ಮರಿ ಸಿಗ್ತಾವ್ರಿ. ಈ ದೊಡ್ಡ ನೋಡ್ರಿ ಒಂದು 15-20 ಸಾವಿರನಾಗ ಕೊಡ್ತಾವ ಸರ್. ನಾವೇ ಮರಿ ನಿಂತ ಬೆಳ್ತಾ ಬೆಳ್ತಾ ಅದನ್ನು ಇಂಪ್ರೂವ್ ಆಗ್ತದೆ ಸರ್.
1: ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಶ್ವಾಸ ಮತ್ತು ಅದನ್ನು ಮಾಡಲೇಬೇಕು ಅನ್ನುವಂಥ ವಿಚಾರದ
0: ವಿಚಾರ ಸರ್. ಭೂಮಿಗೆ ಹೆಚ್ಚಿಗೆ ಗೊಬ್ಬರ ಇದಾಗ್ತಂತ
1: ಹೌದು
0: ಅದ್ರ ಸೆಲೆಕ್ಟ್ ಮಾಡತ್ತೀವಿ ಸರ್. ನಮ್ಮ ಭೂಮಿನೂ ಹೆಚ್ಚಿಗೆ ಆದ್ರೆ ಆರ್ಗ್ಯಾನಿಕ್ನು ಆದಂಗತ್ತ ಅಂತ ಹೇಳಿ ಹೆಚ್ಚಿಗೆ ಇದು ಮಾಡತ್ತೀರಿ. ಅಂದ್ರೆ ಭೂಮಿ ಹೆಲ್ತ್ ಚಲೋ ಇದ್ರೆ ಮನುಷ್ಯನ ಹೆಲ್ತ್ ಚಲೋ ಸರ್. ಈಗ ನೋಡ್ರಿ ಕ್ಯಾನ್ಸರ್ ಅಂತ ಬಿಮಾರಿ ಹೊಂಟವ್ರಿ, ಎಷ್ಟೆಷ್ಟು ರೊಕ್ಕ ಹಾಕ್ಲತ್ತೀವಿ ಸರ್. ಅದೇ ನಾವೇ ನಾವು ಸ್ವಂತ ಹೊಲ ಮಾಡಿದ್ರೆ ಆರ್ಗ್ಯಾನಿಕ್ ಇದು ಮಾಡಿದ್ರು ಹೆಚ್ಚಿಗೆ ಇದಾಗ್ತಂತ, ಯಾವುದೇ ಬಿಮಾರಿ ಬರಲಾರ್ದಂಗ ಮನುಷ್ಯನ ಹೆಲ್ತ್ನು ಚಲೋ ಇರ್ತದೆ ರೀ. ಊರನ್ ಗಾಳಿ ನೋಡ್ರಿ, ಹೊಲ್ದಾನ್ ಗಾಳಿ ನೋಡ್ರಿ.
1: ಈಗ ನೋಡ್ರಿ ನಾವು ನೋಡ್ತಾ ಇರ್ತೀವಿ ಕುರಿ ನಿಲ್ಲಿಸುವಂತದ್ದು, ಅದು ಒಂಥರ ವ್ಯಾಪಾರ ಆಗುವಂತದ್ದು ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿವಸಗಳಲ್ಲಿ. ಸಾಕಷ್ಟು ಜನ ರೈತರು ಕುರಿ ನಿಲ್ಲಿಸುವಂತದ್ದಕ್ಕೆ ಯಾರು ಕುರಿಗಾರ ಇರ್ತಾರ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕರ್ಕೊಂಡು ಬಂದು ತಮ್ಮ ಹೊಲದೊಳಗೆ ನಿಲ್ಲಿಸ್ತಾ ಇರ್ತಾರ. ಹೌದಾ? ಅದಕ್ಕೂ ಏನೋ ಒಂದು ಅವರಿಗೆ ಒಂದು ಆದಾಯ ಬರ್ತದ, ಸಂದಾಯ ಆಗ್ತದ. ಅದೇ ರೀತಿ ಈಗೇನು ಕುರಿಗಳ ಮಾರಾಟದಿಂದ ಬರ್ತದ, ಮತ್ತ ಅದ್ರ ಜೊತೆಗೆ ಈ ಕುರಿ ನಿಲ್ಲಿಸುವಂತದ್ದು ಸಾವಯವ ಗೊಬ್ಬರ ಅದರಿಂದ ಸಿಗುವಂತದ್ದು, ಈ ವಿಚಾರ ಕೂಡ ಅದ ತಮಗೆ.
0: ಹಾ ಸರ್, ಭೂಮಿನ ಹೆಲ್ತ್ ಚಲೋ ಆಗ್ತಲ್ಲ ಸರ್, ಅದರಿಂದ ಗೊಬ್ಬರ ಬರ್ತಾರೆ, ಮತ್ತೆ ಹಂಗೆ ಆದಾಯ ಸಿಗ್ತಾರೆ, ಎಲ್ಲ ಇಂಪ್ರೂವ್ ಆಗ್ತಾರೆ, ಮತ್ತೆ ವರ್ಷಿಗೆ ಇದನ್ನ ಆಗ್ತದೆ ಸರ್.
1: ಈಗೇನು 60 ಎಕರೆ ಜಮೀನು ತಾವು ಕೃಷಿ ಮಾಡ್ತಾ ಇದ್ದೀರಿ, 60 ಎಕರೆ ಒಳಗ ತಮ್ಮ ಒಂದು ಆದಾಯ ಅನ್ರಿ, ಇಳುವರಿ ಅಂತನ್ರಿ, ಈಗ 15 ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ಯದ? ಶುರು ಮಾಡದಂತ ಸಂದರ್ಭದೊಳಗೆ ಎಷ್ಟು ಇಳುವರಿ ಬರ್ತಿತ್ತು, ಆದಾಯ ಬರ್ತಿತ್ತು, ಈಗ ಯಾವ ಆದಾಯ ಇಳುವರಿ ನೀವು ಮುಟ್ಟಿರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ?
0: ನಮ್ ಫಸ್ಟ್ ಗೊಬ್ಬರ ಇತ್ತು, ಹೊಲನೇ ಇದ್ದು ರೀ ಆಲ್ಮೋಸ್ಟ್ ಆಲ್, ಎಕರೆಗೆ 6-7 ಸಹಜ ಉಂಟು ಸರ್. ಈಗ ಒಂದು 40 ಎಕರೆ ತೊಗರಿ ಹಾಕಿವಿ ಸರ್, ಏನಿಲ್ಲ ಅಂದ್ರೆ 6 ಚೀಲ ಮ್ಯಾಗೆ ಬರ್ತದೆ ಸರ್ ಇಳುವರಿ
1: ಎಕರೆಗೆ.
0: ಎಕರೆಗೆ
1: ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥದ್ದು
0: ಅಂದ್ರೆ ಸ್ವಲ್ಪ ಗೊಬ್ಬರ ಹಾಕ್ತಂದ್ರೆ ಇನ್ನೂ 7-8 ತನ ಸಹಜ ಬರ್ತದೆ ಸರ್. ಸ್ವಲ್ಪ ಗೊಬ್ಬರ ಹೆಚ್ಚಿಗೆ ಆಯ್ತಂದ್ರೆ ಭೂಮಿ ಫರ್ಟಿಲಿಟಿ ಆಯ್ತಂದ್ರೆ ಸಹಜವಾಗಿ ಹೆಚ್ಚಿಗೆ ಬರ್ತದೆ ಸರ್.
1: ಅಂದ್ರೆ ಅದೇ ಪ್ರಯತ್ನದೊಳಗೆ ತಾವು
0: ಈಗ ನಮ್ಮ ಬಾಬರಲ್ಲಿ ಪೈಲೆ ಇದು ಮಾಡ್ಯಾರಿ, ಈಗ ನಾವು ಹೆಚ್ಚಿಗೆ ಆರ್ಗ್ಯಾನಿಕ್ ಮಾಡ್ಬೇಕನ್ನೋದಾರೆ ಹೆಚ್ಚಿಗೆ
1: ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿ.
0: ಹೌದ್ರಿ ಸರ್, ಆದಷ್ಟು ಮಾಡ್ಬೇಕಲ್ಲ ಕೃಷಿ ಮಾಡತ್ತೆ ಸರ್ ಎಲ್ಲ.
1: ಈಗ ನೋಡ್ರಿ, ಒಂದೇ ನೀವೇನು ಕೃಷಿ ಮಾಡ್ತಾ ಇರ್ತೀರಿ, ಅದಕ್ಕೆ ಪೂರಕವಾಗಿ ಇನ್ನೊಂದು ಪದ್ಧತಿ ಇರ್ತದೆ. ಈಗೇನು ಕುರಿ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಿರಿ, ಅದು ನಿಮ್ಮ ಕೃಷಿಗೆ ಪೂರಕವಾಗಿ ಕೆಲಸ ಮಾಡ್ತದೆ, ಯಾಕಂತಂದ್ರೆ ಸಾವಯವ ಗೊಬ್ಬರ ಅದರಿಂದ ಸಿಗ್ತದೆ ನಿಮ್ಗೆ. ಆಮೇಲೆ ಕುರಿಗಳ ಮೇಲೆ ಏನು ಆದಾಯ ಬರ್ತದೆ, ಅದಕ್ಕೆ ನಿಮ್ಮ ಕೃಷಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಥವಾ ಅದನ್ನ ಬೆಳವಣಿಗೆ ಮಾಡಿಕೊಳ್ಳೋದಕ್ಕೆ ಏನು ಕಷ್ಟ ಅನ್ಸಂಗಿಲ್ಲ. ಹಿಂಗಾಗಿ ಒಂದು ರೈತರಿಗೆ ಒಂದು ಸ್ಥೈರ್ಯ ಬರ್ತದೆ, ಅಂತ ಒಂದು ವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಅದ ಅಂತೀರಿ. ಈಗ ನಮಗೆ ಹೌದಪ್ಪ ಮಳೆ ಆಗ್ಲಿಲ್ಲ, ಮತ್ತೆ ಮಳೆ ಹೆಚ್ಚಿಗಾಯ್ತು, ಇಂಥ ಏನು ಪರಿಸ್ಥಿತಿಗಳಿರ್ತಾವ ನೋಡ್ರಿ, ಅದರಿಂದ ನಾವು ನಿಶ್ಚಿಂತರಾಗಿರೋದಕ್ಕೆ ನಿಮಗೆ ಚಲೋ ಅನಿಸ್ತದಲ್ಲ
0: ಸರ್? ಆರಾಮ ಅನಿಸ್ತದೆ ಸರ್, ಹಂಗೆ ಕಷ್ಟ ಸುಖದ ಬರ್ದವ್ರು ಏನಾದ್ರು ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡಿ ಸರ್. ಎಲ್ಲ
1: ಈಗ ನಿಮ್ಮ ಏನು ಸುತ್ತಮುತ್ತ ರೈತ ಅಂತಾರ,
0: ಹಾಂ ಸರ್,
1: ನಿಮ್ಮ ತೋಟ ನೋಡ್ಕೊಂಡು ಹೋಗ್ತಾರ, ಯಾವ ರೀತಿ ನೀವು ಬೆಳೆದಿರಿ ಅಂತೇಳಿ?
0: ಈಗ ಸ್ಟಾರ್ಟಿಂಗ್ ಹೊಂಟ್ರ ಸರ್ ಅವರಿಬ್ರು, ಈಗ ನಾವು ಮಾಡಿದ್ವಿ, ಈಗ ಒಂದು ಬ್ಯಾಸ್ಕಿನಿಂದ ಚಾಲು ಮಾಡಿವಿ ಸರ್, ಮುಂದೆ ಬರ್ತಾ ಬರ್ತಾ ಸರ್ ಪ್ರಚಾರ ಆಯ್ತಂದ್ರೆ ಇದಾಗ್ತದೆ ಸರ್ ಎಲ್ಲ.
1: ಅಡ್ಡಿಲ್ಲ. ಮಹೇಶ್ ನಿಲಂಗಿ ಅವರೇ, ಈಗ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ನಿಮ್ಮ ನಂಬರ್ ಹೇಳ್ತೀರಿ?
0: ಆಯ್ತು ಸರ್,
1: ಹೇಳ್ರಿ.
0: 8710111 ಸರ್.
1: ಆತ್ಮೀಯರೇ, ಮಹೇಶ್ ಅವ್ರು ಹೇಳಿದಂಥ ನಂಬರನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8770011118 ಈ ನಂಬರ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಮಹೇಶ್ ನಿಲಂಗಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವ ರೈತರು ಯಾರು ಓದಿದಂಥವರು ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಯಾವ ರೀತಿ ಆಸ್ತಿ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಮತ್ತು ಈ ಏನು ಮಾತುಗಳದಾವ ಅವು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ಏನು ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಶೇಡಂನ ಮಹೇಶ್ ಶರಣಪ್ಪ ನೆಲಂಗಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಅಸ್ರುಳಿ. ಈಗ ಕಾಕಂಡ್ಕಿ ಗ್ರಾಮದ ರಮೇಶ್ ಚನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳವಾದನ.

ಇನ್ನು ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತಿಜಾಪುರ ಗ್ರಾಮದ ರೈತರಾದ ಶ್ರೀಶೈಲ್ ಬಸನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ.

0: ಈಗ ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ.

0: ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ. ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ

0: ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025ರಲ್ಲಿ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 2 ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024ರಲ್ಲಿ ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತಾಸ್ತ್ರ ಮತ್ತು 2000ಕ್ಕೂ ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ, ಸಮಯ 7:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಕರಿಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕವಿತಾ ಕೃಷ್ಣಮೂರ್ತಿ.

ಈಗ ಕೇಳಿ ಲಕ್ಕಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಅರ್ಜುನ್ ಜನ್ಯ ಅವರ ಸಂಗೀತ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ.

ಪೈಲ್ವಾನ್ ಚಿತ್ರದ ಗೀತೆ ಹಾಡಿದ್ದಾರೆ ನರೇಶ್ ಅಯ್ಯರ್ ಮತ್ತು ಶ್ರುತಿ ಶಶಿಧರನ್. ವಿ ನಾಗೇಂದ್ರ ಪ್ರಸಾದ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ಮಾಣಿಕ್ಯ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ, ಕೇಳಿ ಬರಲಿರುವ ಧ್ವನಿಗಳು ವಿಜಯ್ ಪ್ರಕಾಶ್ ಮತ್ತು ಪ್ರಿಯಾ ಹಿಮೇಶ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.
1: ಹೌದು ಸ್ವಾಮಿ. ಮಾಮು ಮಾಮು ಮಾಮು.
0: ಇನ್ನೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು. ಇಂದಿನ ಈ ಸವಿ ನೆನಪು ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮೀ ನಟಿಸಿರುವ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಚಂದನದ ಕೊಂಬೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಪದಪುಂಜಗಳಿಗೆ ಸ್ವರ ಜೋಡಣೆ ರಾಜನ್ ಮತ್ತು ನಾಗೇಂದ್ರ ಅವರದು. ಕೇಳಿ ಬರುವ ಧ್ವನಿಗಳು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

ಬಿಡುಗಡೆಯ ಬೇಡಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಇವುಗಳ ಗೀತೆಗೆ ಸಾಹಿತ್ಯ ಒದಗಿಸಿದವರು ಆರ್ ಎನ್ ಜಯಗೋಪಾಲ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ.

ಸಿ ಉದಯಶಂಕರ್ ಅವರ ಸಾಹಿತ್ಯವನ್ನು ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಂಕಿಯ ಬಲೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇಬ್ಬನಿ ಕರಗಿತು ಚಿತ್ರದ ಯುಗಳ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ. ಕೇಳಿ ಇಬ್ಬನಿ ಕರಗಿತು ಚಿತ್ರದ ಗೀತೆ.

ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಇದೊಂದು ಪ್ರಕಟಣೆ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ. ಈಗ ಕೊನೆಯದಾಗಿ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ಮತ್ತು ನಾಗೇಂದ್ರ. ಈ ಯುಗಳ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಇದುವರೆಗೆ ಅನಂತ್ ನಾಗ್ ಮತ್ತು ಲಕ್ಷ್ಮಿ ಅವರು ನಡೆಸಿರುವ ಚಂದನದ ಗೊಂಬೆ, ಬಿಡುಗಡೆಯ ಬೇಡಿ, ಬೆಂಕಿಯ ಬಲೆ, ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು ಹಾಗೂ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ವಿಜಯಪುರ, ಸಮಯ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಮೊದಲಿಗೆ ಕೇಳಿ ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಪುಷ್ಪಹಾರ್ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಕರಣ್ ಅರ್ಜುನ್ ಚಿತ್ರದ ಗೀತೆ, ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಇಂಡಿವರ್, ಸಂಗೀತ ರಾಜೇಶ್ ರೋಷನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ಆಗುತ್ತಲಿದೆ. ಇನ್ನೀಗ ಸಮಾಚಾರ ಸಂಧ್ಯಾ 9:00 ನ್ಯೂಸ್ ಆಟ್ 9, ನಂತರ 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: as a responsibility rather than a privilege.
1: The book reflects distance which emerges between the institutions of power and the ordinary citizens. It also underlines the need to bridge the distance between both through people-centric governance. It also underlines that Bharat is the world's largest democracy and is also called the mother of democracy. Our constitution envisions a society based on justice, equality, liberty and fraternity.
0: Fugitive diamond merchant Nirav Modi has been directed by a UK court to pay over $11 million to the Bank of India. The ruling was delivered by a High Court in London. Justice Simon Tinkler held that Modi is liable under a personal guarantee linked to a loan extended to a Dubai-based firm, Firestar Diamond FZE. Benchmark domestic equity indices rose around 1% today, supported by lower crude oil prices and value buying. We have a report.
2: Sensex climbed 791 points to close at 76,991. Nifty also added 198 points to settle at 24,022. In the broader market, on the National Stock Exchange, the Mid-Cap 100 index gained 0.1% and the Small-Cap 100 added 0.4%. In the foreign exchange market today, the rupee appreciated by 8 paise to close at 94 rupees and 66 paise against the US dollar. In the Indian bullion market, 24 carat gold was trading 1.9% lower at 1,44,050 rupees per 10 grams, while silver was trading 1.6% down at 2,22,840 rupees per kilogram. With Ayushi's report, Arjun Chaudhary for Akashwani News.
0: In the FIFA World Cup, Canada will take on Switzerland in a Group B match at Vancouver in Canada tonight. The match is scheduled to begin at 12:30 a.m. IST. In another fixture, Bosnia-Herzegovina will face Qatar at Seattle Stadium in Washington. Earlier, Colombia qualified for the round of 32 after beating DR Congo 1-0 in their Group K match in Guadalajara, Mexico today. And now before we end the bulletin, the headlines once again. Commerce and Industry Minister Piyush Goyal reviews progress of trade talks with U.S. Trade Representative Ambassador Jamieson Greer. External Affairs Minister S. Jaishankar meets his South Korean counterpart Cho Hyun in Seoul, calls for stronger India-South Korea ties amid global challenges. Oman announces opening of a temporary maritime corridor through Strait of Hormuz. 5 people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ: ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ, ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4,073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.3

1.9 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14ರಲ್ಲಿದ್ದ 4.6%ದಿಂದ 2024-25ರಲ್ಲಿ 0.3%ಕ್ಕೆ ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25ರಲ್ಲಿ 11.5%ಕ್ಕೆ ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019 ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ 10% ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015ರಲ್ಲಿ ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ ಮೂರು ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021ರ ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿದ್ದ 75.51%ದಿಂದ 2024-25ರ ವೇಳೆಗೆ 80.2%ಕ್ಕೆ ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15ರಲ್ಲಿ 3,609ರಿಂದ 2024-25ರಲ್ಲಿ 5,639ಕ್ಕೆ ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25ರ ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15ರಲ್ಲಿದ್ದ 3.52 ಲಕ್ಷದಿಂದ 2024ರಲ್ಲಿ 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2,303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2,616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿ

ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4,175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು ಶೇಕಡ 346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16ರಲ್ಲಿ 21 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು .61% ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026ರ ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು .75% ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026ರ ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು .343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15ರಲ್ಲಿ 1,630 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ .390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15ರಲ್ಲಿದ್ದ 386 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ .99.6% ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2000-2014ರಲ್ಲಿ 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026ರಲ್ಲಿ 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484ರಿಂದ 10,256ಕ್ಕೆ ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆ

0: ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026 ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015 ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026 ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020 ಪ್ರಾರಂಭಿಸಲಾದ ಇ ಗ್ರಾಮಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025 ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026 ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21 ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
1: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
1: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
3: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್ ಎಲ್ಲರೂ, ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲ್ ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೇ

0: ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದು ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
1: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
0: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
1: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
0: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ. ಬಟ್ ನನಗೆ ಏನಿದ್ರೂ ಹಾಕಿಯೇ ಆಡ್ಬೇಕು, ಇಂಡಿಯಾಗೆ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
1: ಯಾಕೆ ಕೇಳಿದೆ ಅಂದ್ರೆ ಇದು ಟೀಮ್ ಗೇಮ್, ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
0: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ. ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು, ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
1: ಹಾಕಿ ಒಂದ್ ನಾಲ್ಕೈದು ಜನ ನಿಮ್ ಮನೆಯಲ್ಲಿ ಆಟಗಾರರಿದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
0: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನೂ ಏನಾದ್ರು ಹೆಚ್ ಎಲ್ ಟಿ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೇಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಕಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ. ತಂದೆ ಸ್ಟೇಟ್ ಆಡಿದಾರೆ, ಅಣ್ಣನು ಸ್ಟೇಟ್ ಆಡಿದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆಯವ್ರದ್ದು ಅಣ್ಣ ನಮ್ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ. ಅವರು ಜಾನಿ ಮೊಯ್ದೀನ್ ಅಂತ, ಅವ್ರು ಇಂಡಿಯಾಗ ಆಡಿದ್ರು. ನಮ್ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು. 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು? ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
0: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ. ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೆ ಒಂದು 20 ಪ್ಲೇಯರ್ ತಗೊಳ್ತಾರೆ ಅವರು. ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹಿಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ. ಅಲ್ಲಿಂದ ವಾಪಸ್ ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರ ಹತ್ರ ಆದ್ರೂ ಕೋಚಿಂಗ್ ತಗೊಂಡಿದ್ರ?
0: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್ ನನಗೆ, ಅವ್ರ ಹತ್ರನೇ ಕಲ್ತಿದ್ದೆ ಎಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
0: ಅವ್ರ ಜೊತೆಗೆ ಹೋಗಿ ಕಲ್ತ್ಕೊಂಡೆಲ್ಲ.
1: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
0: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಪಿ ಯು ಸಿ ಇಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು ಹಾಕಿ ಕರ್ನಾಟಕಗೆ, ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ನಾನು ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
1: ಅವಾಗೊಂದು ಸಾಧಾರಣ 16-17 ವಯಸ್ಸು ನಿಮ್ದು? ಸಬ್ ಜೂನಿಯರ್
0: 16 ಇತ್ತು ನಾನು. ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ ಅವಾಗ.
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು.
1: ಅಲ್ಲಿ
0: ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡೋಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ, ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ಅಲ್ಲಿ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು, ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ಗಳಿಂದ ನೋಡಕ್ಕೆ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ಅಂದ್ರೆ ಅಲ್ಲಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್

0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿದ್ರಿ ಹಾಕಿ ಇದರಲ್ಲಿ.
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯ್ ಎಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು, ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, ವಿ ಎಸ್ ವಿನೇ ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತಾ ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು, ಹಂಗೆ
1: ಇಟ್ಟಿದ್ದೀನಿ
0: ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿ ಸಿಂಗ್, ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್, ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮ್, ಸೊ ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದ್ರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದಿತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗೆ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರು ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 members ಇರ್ತಾರೆ, ಹಾಕಿ ಫೀಲ್ಡ್ ಗೇಮು ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 members, ಟೀಮ್ ಅಲ್ಲಿ 18 members ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 members ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದ ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ, ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು.
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ
0: ಶಾರ್ಟ್ ಆಗಿ ಮಾಡಿದ್ರು. ಅದರಲ್ಲಿ ತುಂಬಾ ಆಡದೆ ನಾನು, ತುಂಬಾ ಕರ್ನಾಟಕಗೆ ಆಡದೆ, ಕರ್ನಾಟಕಕ್ಕೆ 3 ಸತಿ ಆಡದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿ, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 members ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದ್ 1/2 ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 quarters. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ 1/2 ಗಂಟೆ. ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ಹೌದು, ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾಂಜ್ ಆಯ್ತು ಮೆಡಲು, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೇ ಸಂಡೇಸ್ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ, ನಾವು ಚೆನ್ನಾಗಿ ಆಡಿದ್ರೆ ಮತ್ತೆ ನಾವು ಅವ್ರ ಸಪೋರ್ಟ್ ಇರೋವಾಗ ನಾವು ಇನ್ನೂ ಚೆನ್ನಾಗಿ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ. 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ ಅಲ್ಲಿ. ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತಿರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ, ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೆ. ನಮ್ಮಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀ ಇನ್ನೂ ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ, ನೀ 50 ಜನಕ್ಕಿಂತ ಅವ್ರು 1 round ಜಾಸ್ತಿ ಓಡಿದ್ರೆ ನೀ 2 round ಜಾಸ್ತಿ ಓಡು ಅಂತ, ಆತರ ನನ್ನ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡುವಂತ ನಿಮ್ಮ

0: ತಂದೆಯ ಕಿವಿ ಮಾತು ಅದು.
1: ಹೌದು,
0: ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
1: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
0: ನಿಮ್ಮ ವಿದ್ಯಾಭ್ಯಾಸ ಏನು?
1: ನಾನ್ ಗ್ರಾಜುಯೇಟ್ ಬಿಕಾಂ, ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ಆ ನನ್ನ ಡೇ ಹೆಂಗಿರುತ್ತೆ ಅಂದ್ರೆ, ನನ್ನ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 kilometers ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ನ ಮನೆ. ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ. 6:30 to 8:30 ತನಕ ಒಂದು 15 minutes ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಕ್ಕೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡಿಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಎಸ್ ಹುಡುಗರು, ಸಾಯ್ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆ ಥರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲು. ಅದ್ರ ಬೇಗ ಮಲಗಿಬಿಡ್ತೀನಿ 10:30 to 10 o'clock ಬೇಗ ಎದ್ದೋಳ್ಬೇಕಲ್ಲ.
0: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
1: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನೋ. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿದ್ರೆ ಮಮ್ಮಿ ಜಾಸ್ತಿ ಊಟ ಸ್ನ್ಯಾಕ್ಸು ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗ್ಬಿಡ್ತೀನಿ.
0: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ಕಸರತ್ ಮಾಡ್ಬೇಕು ಅಂತ.
1: ಹೌದು, ನಾನು ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
0: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
1: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
0: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
1: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟವರೆಗೆ ಏನ್ ಬೈದಿಲ್ಲ. ನೀವು ಏನಾದ್ರೂ ತಿನ್ನು, ಪ್ರಾಕ್ಟೀಸ್ ಹೋಗು ಅಂತ,
0: ಒಟ್ ಅದನ್ನ ಕರಗಿಸೋ ಹೋಗಿ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
1: ಇದು ನಾನು ಏರ್ ಇಂಡಿಯಾಗೆ ಆಡಿದೆ. ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೆ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನನ್ನ ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡಿದ್ರೆ ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
0: ಯಾರಿದ್ರು ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
1: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
0: ನಿಮ್ಗೆ ಗೊತ್ತಿತ್ತಾ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
1: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸು ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೇ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರು ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆ ತರ ಪ್ರಾಕ್ಟೀಸ್ ಇದಕ್ಕೆ. ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
0: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
1: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲಿ ಇದ್ದೆ,
0: ಪ್ರಾಕ್ಟೀಸ್ ಇಲ್ಲ.
1: 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸ್ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
0: 2021 to 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
1: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ SV ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ, ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು top 8 teams ಮಾತ್ರ, top 8 states ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ, top 8 ranking ಇರುತ್ತೆ, ಅವ್ರು ಮಾತ್ರ ಆಡ್ಬೇಕು.
0: ಎಲ್ಲಾ ರಾಜ್ಯದಿಂದ ಬರಲ್ಲ, top 8 ಆರಿಸ್ತಾರೆ.
1: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದ್ರಲ್ಲಿ top 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
0: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
1: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UPN ಇತ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಗೆ ಹೋಗಿದ್ ನೆಕ್ಸ್ಟ್. ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
0: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡು ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲ ರಾಜ್ಯದವ್ರನ್ನ?
1: ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ.
0: ಹೌದಾ?
1: ಹಂಗೆ ಹೋಗಿ ಕರ್ನಾಟಕ

0: ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಆವಾಗ ಗುಜರಾತಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸು ಆ ಥರ ಹಿಂಗೆ ನಡೆಸ್ತಾರೆ, ಆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಆ ಥರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸು. ಆಡಿ ನಾವು ಫೈನಲ್ಸಲ್ಲಿ ನಾವು ಯು ಪಿ ಜೊತೆ ಆಡಿದ್ವಿ. ಯು ಪಿ ಜೊತೆ ಶೂಟ್ ಔಟಲ್ಲಿ ಅಂದರೆ ಸ್ಟ್ರೋಕ್ ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ ಅದರಲ್ಲಿ ಗೆದ್ದಿದ್ದು ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ ನಾವ್ ಒಂದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ ಆತರಿ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್
0: ಆಗುತ್ತೆ,
1: ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಬಹುದು.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 ಇಯರ್ಸ್ ನಡೆದಿಲ್ಲ, 4 ಇಯರ್ಸ್ ಒನ್ಸ್ ನಡೆಯೋದು, 12 ಇಯರ್ಸ್ ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು ಸೆಕೆಂಡ್ ಪ್ಲೇಸ್ ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 ಇಯರ್ಸ್ ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಸತಿ ಕಂಟಿನ್ಯೂಸ್ ಆಗೈತೆ.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ
0: ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾನೊಂದು 6 ತಿಂಗಳು ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ತಿಂಗಳು ನನಗೆ ವೇಟ್ ಮಾಡಿಸಿ ನಾನು 6 ತಿಂಗಳು ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು. ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ
1: ಆಗಿದ್ರು. ಅವಾಗ
0: ಅವ್ನು ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪು. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ ನನಗೆಲ್ಲ ಒಂಥರ ಫೀಲಿಂಗು. ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಷಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ನಮ್ಮ ಹಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ
0: ಆತರ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೆ ಒಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ ಪಾಕಿಸ್ತಾನ ಜೊತೆ ಆಡೋ ಒಂದು ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ.
1: ಎಲ್ಲಾ ಆಟದಲ್ಲೂ ಹಾಗೆ,
0: ಎಲ್ಲಾ ರೈವಲ್ರಿ ಹಂಗಿರುತ್ತೆ. ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗ್ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
1: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ ಅದು ಹೇಳಕ್ ಆಗಲ್ಲ ಹೆಂಗೆ ಅಂತ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ ಆಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
1: ಯಾರ್ಯಾರಿದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದು ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್

0: ಇರ್ತಾರಲ್ಲ ಅವರಿಂದ ಕಲಿಯಕ್ ಸಿಗತ್ತೆ, ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು ಪರವಾಗಿಲ್ಲ ಮಾಡು ಹೇಳ್ಕೊಡ್ತಾರೆ. ನಾವು ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮ್ ಅಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು ಚೈನಾದಲ್ಲಿ. ಫೈನಲ್ಸ್ ನಾವು ಚೈನಾ ಮೇಲೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್.
1: ಎಲ್ಲ
0: ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೆಯಿತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಯ್ತು, ನನಗೆ ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾ

0: ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
1: ಹೆಂಗಂದ್ರೆ ಅಜ್ಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಯ್ತು ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗ ಓಡಿದ್ವಿ, ಕೊರಿಯಾಗ ಓಡಿದ್ವಿ.
0: ಅಜ್ಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
1: ಅದು 8 ಕಂಟ್ರೀಸ್ ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತು ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು,
0: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳಬಹುದು.
1: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
0: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
1: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್,
0: ಎರಡು ಕೆಲಸ
1: ಆಗ್ಬೇಕು ಆತರ.
0: ಮೇನ್ ಇಂಪಾರ್ಟೆಂಟ್
1: ಆತರ.
0: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
1: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು ವಾಪಸ್.
0: ಪಂದ್ಯಾವಳಿ ಆಡುವಾಗ
1: ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
0: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ, ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
1: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗವರ್ಮೆಂಟ್ ಆಗಲಿ, ಸ್ಟೇಟ್ ಗವರ್ಮೆಂಟ್ ಆಗಲಿ, ಸಪೋರ್ಟು ಅಂದರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟು, ಮತ್ತು ಸ್ಪೆಷಲೈಸ್ ಕೋಚಸ್ಸು ಅವರಿದ್ದು, ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ. ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್ ಅವ್ರೊಂದು 10 ಇಯರ್ಸ್ಗೆ ಅವ್ರು ರೆಡಿ ಆಗ್ತಾರೆ. ಆ ಥರ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ, ತುಂಬ ಚೆನ್ನಾಗಿ ಮಾಡೋರೆ. ಮತ್ತು ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ಥರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ನಿಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗು ಸ್ಟಾರ್ಟ್ ಮಾಡಿದ್ದಾರೆ.
0: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
1: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ, ನಮ್ಮಿಂದನೂ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗಿಂದ.
0: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
1: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
0: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
1: ಹೌದೌದು.
0: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವ

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ತಬಲಾ ಸಾಥ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಪಂಚಾಕ್ಷಾರಿ ಹಿರಮಠ್, ರಾಗ್ ಶಂಕರಾ.

ಇದುವರೆಗೂ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ತಬಲಾಸಾತ್, ರಾಘವೇಂದ್ರ ನಾಖೋಡ್, ಹಾರ್ಮೋನಿಯಂ ಪಂಚಾಕ್ಷಾರಿ ಹಿರೇಮಠ್, ರಾಗ್ ಶಂಕರ. ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಜಸ್ಸಿ ಗಿಫ್ಟ್.

ಇನ್ನೀಗ ಕೇಳಿ ಪಲಾಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ MS ಧೋನಿ ಚಿತ್ರದ ಗೀತೆ. ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಅಮಾಲ್ ಮಲ್ಲಿಕ್.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಬಚ್ಚನ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕಡೆಯ ಗೀತೆ ಅಮರನ್ ಚಿತ್ರದಿಂದ ಭರತ್ ಸಾಯಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ ನಿರ್ದೇಶನವಿದೆ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಇದುವರೆಗೆ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 11:05. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳಿನ ಪ್ರಸಾರ ಕಾರ್ಯ ನಾಳೆ ನಸುಕಿನ 5:55 ಆರಂಭವಾಗುವುದು. ಅಲ್ಲಿವರೆಗೆ ನಿಮ್ಮ ಬಾನುಲಿ ಮಿತ್ರ ರೇವಣಸಿದ್ದನಿಗೆ ಅಪ್ಪಣೆ ಕೊಡಿ. ಎಲ್ಲ ಕೇಳುವವರಿಗೂ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.